ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇಂದು 1948 ಶಕವರ್ಷ, ಆಷಾಢ ಮಾಸದ 4ನೇ ದಿನ, ಅಂದರೆ ಜೂನ್ ತಿಂಗಳ 25ನೇ ತಾರೀಕು ಗುರುವಾರ. ಸಮಯ ಆಗಿದೆ 5:58:27. ಲತಾ ಕೀಟಿ ಮಾಡುವ ನಮಸ್ಕಾರಗಳು ಮತ್ತು ಈ ದಿನದ ಕಾರ್ಯಕ್ರಮಗಳಿಗೆ ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ.

ನಮಸ್ತೆ, ಶುಭೋದಯ. ಸಮಯ ಆಗಿದೆ 6 ಗಂಟೆ. ಇದೀಗ ನಮ್ಮ ನಿಲಯದಲ್ಲಿ ಇವತ್ತು ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಡುವಂತಹ ಸಮಯ. 6:10 ನಾದಾರ್ಚನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. 6:50 ಕೇಳಿ ಕನ್ನಡ ರತ್ನ ಭಂಡಾರ. 7:15 ಭಾವಸ್ಪಂದನ ಭಾವಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 7:35 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 8:30 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಇಂದಿನ ವಿಷಯ ತರಗತಿ ಆಚೆಗಿನ ಕಲಿಕೆ. ಭಾಗವಹಿಸುವವರು ಅನಿತಾ ರಾಮೇಶ್ವರಿ ಕೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 8:45 ಹಲೋ ಕರ್ನಾಟಕದಲ್ಲಿ ಕನ್ನಡದ ಗೀತೆಗಳನ್ನ ಕೇಳಬಹುದು. 9:00 ಸಖತ್ ಸಾಂಗ್, ನಿಮ್ಮ ನೆಚ್ಚಿನ ಗೀತೆಗಳನ್ನ ನಮಗೆ ಸಂದೇಶ ಕಳಿಸೋದ್ರ ಮೂಲಕ ಆಲಿಸಬಹುದು. ನಂತರ 10:00 ಸಿನಿ ಚಿಟ್ಟೆ, 11:00 ಆಪ್ಕಿ ಪಸಂದ್ ಕಾರ್ಯಕ್ರಮನ ಆಲಿಸಬಹುದು. 12:05 ನವಿಲುಗರಿ, 1:00 ಕರೆಯಲಿ ಕೈರುಚ್ಚಿ. ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 1:20 ಕಗ್ಗದ ಸಿರಿ, 1:30 ಲಂಚ್ ಬಾಕ್ಸ್, 2:00 ಹಿಂದಿಯಲ್ಲಿ ವಾರ್ತೆಗಳನ್ನ ಕೇಳಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ 2:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:30 ಕೇಳಿ ಪ್ರದೇಶ ಸಮಾಚಾರ. 2:40 ಜನಪ್ರಿಯ ಹಾಡುಗಳು. 3:00 ಉಮಂಗ್. ನಂತರ 3:30 ನ್ಯಾಯವಾಣಿ ಕಾರ್ಯಕ್ರಮನ ಕೇಳಬಹುದು. 3:35 ಹೊಂಬಿಸಿಲು ಕಾರ್ಯಕ್ರಮ. 4:00 ಸಂದೇಶ್ ಟು ಸೋಲ್ಜರ್ಸ್.

ನಂತರ 5 ಗಂಟೆಗೆ ನಾನ್ಸ್ಟಾಪ್ ಸಂಜೆಯಲ್ಲಿ ಸುಮಧುರವಾದಂತಹ ಕನ್ನಡ ಗೀತೆಗಳನ್ನ ಕೇಳಬಹುದು. 6 ಗಂಟೆ 5 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 6 ಗಂಟೆ 10 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರದ ಮರು ಪ್ರಸಾರ. 6 ಗಂಟೆ 20 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳಬಹುದು. 6 ಗಂಟೆ 30 ನಿಮಿಷಕ್ಕೆ ಕೇಳಿ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಂತರ 6 ಗಂಟೆ 30 ನಿಮಿಷಕ್ಕೆ ಬೈಲಿಂಗ್ವಲ್ ಆಫ್ ಟ್ಯೂಬ್ ಎಂಬ ಒಂದು ಕಾರ್ಯಕ್ರಮನ ಕೇಳಬಹುದು. ನಂತರ 6 ಗಂಟೆ 40 ನಿಮಿಷಕ್ಕೆ ಪ್ರದೇಶ ಸಮಾಚಾರ. 6 ಗಂಟೆ 50 ನಿಮಿಷಕ್ಕೆ ಸನ್ಸೆಟ್ ಸುರಭಿ. 7 ಗಂಟೆ 30 ನಿಮಿಷಕ್ಕೆ ಕೇಳಿ ದ ಡೈಲಿ ಅಪ್ಡೇಟ್ಸ್ ಆಫ್ ಫಿಫಾ ವರ್ಲ್ಡ್ ಕಪ್ 2026. ನಂತರ 7 ಗಂಟೆ 32 ನಿಮಿಷಕ್ಕೆ ಸನ್ಸೆಟ್ ಸುರಭಿ ಮುಂದುವರಿಯುತ್ತೆ. ಹಾಗೆ 7 ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳಬಹುದು. 7 ಗಂಟೆ 45 ನಿಮಿಷಕ್ಕೆ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ. 8 ಗಂಟೆ 45 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9 ಗಂಟೆ 15 ನಿಮಿಷಕ್ಕೆ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಹಿಂದಿ ಸುಮಧುರ ಗೀತೆಗಳನ್ನ ಕೇಳಬಹುದು. 10 ಗಂಟೆಗೆ ಕೇಳಿ ಕಾರ್ಯಕ್ರಮ ಕನಸಿನ ಲೋಕ. 11 ಗಂಟೆ 5 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ಗಳನ್ನ ಕೇಳಬಹುದು. ನಂತರ 11 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ FM ಗೋಲ್ಡ್ನ ಕಾರ್ಯಕ್ರಮಗಳನ್ನ ನೀವು ಕೇಳಬಹುದು.

0: The young squad will be led by captain Khaidam Shelema Janu. During the 9-day exposure tour, Indian team will play 2 matches against Scotland senior women's team and matches against junior sides from US, England and Belgium. And that is the end of this news bulletin.
1: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಭಕ್ತಿ ಅಂದರೆ ಕೇವಲ ಪೂಜೆ ಮಾಡೋನಲ್ಲ, ಭಗವಂತನಿಗೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ಳೋನು. ಹಾಗೆಯೇ ನಿಜವಾದ ಭಕ್ತನಲ್ಲಿ ಅಹಂಕಾರ ಅನ್ನೋದಿರಲ್ಲ, ಎಲ್ಲ ಜೀವಿಗಳಲ್ಲಿ ದೇವರನ್ನ ಕಾಣುವಂಥ ಕರುಣೆ ಇರುತ್ತೆ. ಇದನ್ನು ಸಾಹಿತ್ಯದಲ್ಲಿ ವಚನಕಾರರು ಭಕ್ತನನ್ನು ಶರಣ ಅಂತ ಕರೆದಿದ್ದಾರೆ, ದಾಸರು ಹರಿದಾಸ ಅಂತ ಕರೆದಿದ್ದಾರೆ. ಹಾಗೆ ಬಸವಣ್ಣನವರು ಹೇಳಿದ್ದಾರೆ, ತನುವ ಕರಗಿಸಿ ಮನವ ಕರಗಿಸಿ ದೇವರನ್ನು ಬೇಡುವವನೇ ನಿಜವಾದ ಭಕ್ತನಂತೆ. ಅಂತಹ ಭಕ್ತರು ನಾವೆಲ್ಲರೂ ಕೂಡ ಆಗೋಣ ಅಂತ ಆಶಿಸ್ತಾ ಈ ದಿನದ ನಾದಾರ್ಚನೆ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೇವೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ ಜೆ ಲತಾ. ಮೊದಲಿಗೆ ಕೇಳಿ ಈ ಒಂದು ಭಕ್ತಿಗೀತೆ.

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಭಕ್ತಿಗೀತೆ ಇದಾಗಿತ್ತು. ಭಕ್ತಿ ಅನ್ನೋದು ಭಕ್ತಿ ಮತ್ತು ಭಕ್ತನಿಗೆ ಇರುವಂತಹ ಮತ್ತು ದೇವರಿಗೆ ಇರುವಂತಹ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು, ಅಥವಾ ಪ್ರೀತಿಯ ಸೇತುವೆ ಇದು ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆಗಳು ಇರೋದಿಲ್ಲ, ಬರೀ ಶುದ್ಧವಾದ ಪ್ರೇಮ ಮಾತ್ರ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಭಕ್ತಿ ಎಂಬುದು ಕೇವಲ ಬಾಹ್ಯ ಆಡಂಬರ ಆಗಿರದೆ ಅಂತರಂಗದ ಶ್ರುತಿ ಕೂಡ ಆಗಿರುತ್ತೆ. ಕನಕದಾಸರು, ಪುರಂದರದಾಸರು ತಮ್ಮ ಕೀರ್ತನೆಗಳ ಮೂಲಕ ಈ ರೀತಿ ಹೇಳಿದ್ದಾರೆ, ಕಪಟವಿಲ್ಲದ ಭಕ್ತಿಯೇ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅಂತಹ ಕಪಟವಿಲ್ಲದ ಭಕ್ತಿ ನಮ್ಮೆಲ್ಲರದು ಕೂಡ ಆಗಲಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ. ಮಧುಬಾಲಕೃಷ್ಣ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

ಆ ಭಗವಂತ ಅಂತ ಹೇಳಿದ್ರೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಹೇಳ್ತೀವಿ, ಸರ್ವವ್ಯಾಪಿ ಮತ್ತು ಕರುಣಾಮಯಿ ಅಂತ ಹೇಳ್ತಾ ಇರ್ತೀವಿ. ಭಗವಂತನು ಯಾವಾಗಲೂ ಕೂಡ ಭಕ್ತನ ಭಕ್ತಿಗೆ ಒಲಿಯೋನು, ಯಾವುದೇ ರೀತಿ ಭೌತಿಕ ಕಾಣಿಕೆಗಳಿಗೆ ಒಪ್ಪೋದಕ್ಕಿಂತ ಅಥವಾ ಬರೋದಕ್ಕಿಂತ ಅವನು ಭಕ್ತನ ಒಂದು ನಿಜವಾದಂತಹ ಭಕ್ತಿಯನ್ನು ಮೆಚ್ಚಿಕೊಳ್ತಾನೆ. ಇನ್ನು ನಮ್ಮ ಪರಂಪರೆಯಲ್ಲಿ ದೇವರನ್ನ ಕೇವಲ ಒಬ್ಬ ಶಕ್ತಿಯಾಗಿ ನೋಡದೆ ತಂದೆ ತಾಯಿ ಸ್ನೇಹಿತ ಅಥವಾ ಗುರುವಾಗಿ ಭಾವಿಸಲಾಗಿದೆ ಅಂತ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಅಲ್ಲಮ್ಮ ಪ್ರಭುವಿಗೆ ಗುಹೇಶ್ವರ, ಬಸವಣ್ಣನವ್ರಿಗೆ ಕೂಡಲ ಸಂಗಮ ದೇವ,

ಹಾಗೆ ಕನಕದಾಸರಿಗೆ ಕಾಗಿನೆಲೆ ಯಾದಿಕೇಶವ. ಇದೇ ರೀತಿ ನಾವು ಅನೇಕ ಉದಾಹರಣೆಗಳನ್ನ ನೋಡ್ಬೋದು. ಯಾವ ರೀತಿ ನಾವು ದೇವರನ್ನ ಕಂಡಿದ್ದೇವೆ, ನಿಜವಾದ ಭಕ್ತಿ ಎಲ್ಲಿದೆ ಅನ್ನೋದಕ್ಕೆ ಇವೆಲ್ಲ ಒಂದು ದೃಷ್ಟಾಂತಗಳು ಅಂತ ಹೇಳ್ಬೋದು. ಈಗ ಕೇಳಿ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿರುವಂತಹ ಒಂದು ಗೀತೆ.

ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷಿಯಾದರೆ ಕೆರೆ ಬಾವಿ ಹಳ್ಳಗಳುಂಟು. ಪ್ರಾಣನಾಥ ಚೆನ್ನ ಮಲ್ಲಿಕಾರ್ಜುನನಿಗೆ ಆವ ಹಂಗಿಲ್ಲದೆ ನಾನೊಲಿವೆನು ಅಂತ ಹೇಳಿದರೆ ನಮ್ಮ ಅಕ್ಕ ಮಹಾದೇವಿಯವರು. ಈಗ ಕೇಳಿ ಅಂಬರೀಷ ಚಲನಚಿತ್ರದಿಂದ ಮಧುಬಾಲ ಕೃಷ್ಣ ಅವರ ಧ್ವನಿಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಚಿತ್ರ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಮೌನ ಚಲನಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಗಣೇಶ್ ದೇಸಾಯಿ ಅವರ ಧ್ವನಿಯಲ್ಲಿ, ವಿಜಯದಾಸರ ರಚನೆ, ಡಿ ವಿಜಯಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ, ಶ್ರೀ ಜಗನ್ನಾಥದಾಸರು ಚಲನಚಿತ್ರದಿಂದ.

ಭಕ್ತ ಎಂಬುವನು ಮಡಕೆ, ಹಾಗೆ ಭಕ್ತಿ ಅನ್ನೋದು ಅದರಲ್ಲಿರುವಂತಹ ನೀರು. ಭಗವಂತ ಆ ನೀರನ್ನು ಕುಡಿದು ತಣಿಯುವ ತೃಪ್ತಿ. ಭಕ್ತನಿಲ್ಲದೆ ಭಕ್ತಿಗೆ ಅರ್ಥ ಇಲ್ವಂತೆ, ಭಕ್ತಿ ಇಲ್ಲದೆ ಭಗವಂತನು ಕೂಡ ಸಿಗುವುದಿಲ್ವಂತೆ. ಇವು ಮೂರು ಒಂದಾದಾಗ ಜೀವನ್ಮುಕ್ತಿ ಸಾಧ್ಯ ಆಗತ್ತೆ ಅಂಥೇಳಿ ಕನ್ನಡ ನಾಡಿನ ಸಂತರ ಸಂದೇಶ ನಮ್ಮನ್ನು ತಲುಪಿದೆ. ಇದನ್ನು ಪಾಲಿಸ್ತಾ ಸಾಗೋಣ ಅಂತ ಹೇಳ್ತಾ ಈ ದಿನದ ನಾದಾರ್ಚನೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ರತೀಶ್ ರತ್ನಮಾಲಾ ಅವರ ಸಾಹಿತ್ಯ, ಅಶ್ಲೇ ಮೈಕೆಲ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಜೀವನ ಯಜ್ಞ ಚಲನಚಿತ್ರದಿಂದ.

0: ಗಂಗಾ. ಸಮಯ ಆಗಿದೆ 6:50. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ರಂಗಕರ್ಮಿ ಶಾಂತಕುಮಾರ್ ವಿನೋದ ಪಾತ್ರಗಳಿಗೆ ಹೆಸರುವಾಸಿ. ಗರುಡ ಸದಾಶಿವರಾಯರ ಗರಡಿಯಲ್ಲಿ ಪಳಗಿದವರು. ಸದಾಶಿವರಾಯರನ್ನ ಗುರು ಅಂತ ಭಾವಿಸಿದವರು. ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಇವರ ಹಾಗೆ ಮೀರ್ ಸಾಧಕ ಪಾತ್ರ ಮಾಡಿದವರು ಯಾರೂ ಇಲ್ಲ ಅಂತ ರಂಗ ತಜ್ಞರು ಹೇಳ್ತಾರೆ. ರಂಗಕರ್ಮಿ ಶಾಂತಕುಮಾರ್ ಅವರು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ರಂಗಕರ್ಮಿ ಶಾಂತಕುಮಾರ್ ಅವರ ಧ್ವನಿ.
2: ನನ್ನ ಸಂಕಲ್ಪ ಏನು ಅಂತಂದ್ರೆ, ಈ ದೇಹದಲ್ಲಿ ಜೀವವಿರುವವರೆಗೂ ರಂಗಭೂಮಿಯಲ್ಲಿಯೇ ದೇಹವನ್ನು ಸಾವಿಸಬೇಕು ಎಂಬುದೊಂದು ಸತ್ಯ ಸಂಕಲ್ಪ. ಅದು ನನ್ನ ಗುರುವಿನ ಇಚ್ಛೆ, ಗುರುವಿನ ಅನುಗ್ರಹ, ಗುರುವಿನ ಒಂದು ಉಪದೇಶ. ನನಗೆ ಆ ಶಕ್ತಿ ಇರೋ ತನಕ ಮಾತ್ರ ನನಗೆ ಜೀವ ಇರಲಿ. ನನಗೆ ಹೇಳ್ತಾ ಇದ್ರು ಅವರು, ನೀನು ಯಾವ ಪಾತ್ರ ಮಾಡ್ತೀಯ ಆ ಪಾತ್ರವೇ ನೀನಾಗು, ನೀನು ಶಾಂತಕುಮಾರ್ ಆಗಬೇಡ. ಆವಾಗ ನಿನ್ನ ಮನೆಯಲ್ಲಿ ಯಾರು ಸಾಯಲಿ, ಯಾರು ಹುಟ್ಟಲಿ, ಏನೇ ಆಗಲಿ, ಅದನ್ನು ನೆನಪಿಗೆ ಮಾತ್ರ ತರಬೇಡ, ನೀನು ಅದೇ ಆಗಿರು. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ನಾಟ್ಯಶಾಸ್ತ್ರದಲ್ಲಿ ಪರಕಾಯ ಪ್ರವೇಶ ಅಂತ ಹೇಳ್ತಾರೆ. ಇವತ್ತಿಗೆ ಯಾವ ಪಾತ್ರ ಮಾಡಿದನು ಆ ಪಾತ್ರವೇ ನಾನಾಗಿದ್ದೀನಿ ಹೊರತು ಆ ಕಾಲದಲ್ಲಿ ನನ್ನ ಜೀವನದ ಯಾವ ವಿಷಯವೂ ನನಗೆ ಬರೋದಿಲ್ಲ. ಮೊದಲು ದಶಾವತಾರ ಮೇಳದಲ್ಲಿದ್ದೆ, ಯಕ್ಷಗಾನ ಮೇಳದಲ್ಲಿ. ಆಗ್ಗೆ ಸಾಗರಕ್ಕೆ ಶ್ರೀಮಾನ್ ಗರುಡರವರ ಕಂಪನಿ ಬಂದಿತ್ತು. ಬಂದಾಗ ಆ ನಾಟಕಗಳನ್ನು ನೋಡಿದೆ, ಎಷ್ಟೋ ಕಂಪ್ನಿಗಳ ನಾಟಕಗಳನ್ನು ನೋಡಿದ್ದೆ, ಆದರೆ ನನಗೆ ಅಷ್ಟು ಪರಿಣಾಮ ಆಗಿರಲಿಲ್ಲ. ಇವರ ನಾಟಕ ನೋಡಿದಾಗ ಬಹಳ ಪರಿಣಾಮ ಆಯಿತು. ನಾಟಕದಲ್ಲಿಯೂ ತಿರುಳಿದೆ, ವಿದ್ಯೆ ಇದೆ, ಇದೇ ನಿಜವಾದ ದೈವ ಸೇವಾ, ಇದೇ ಒಂದು ಔಪಾಸನೆ ಅಂತ ತಿಳಿದುಕೊಂಡು ಭಕ್ತಿಯಿಂದ ಅವರ ಕಂಪನಿಗೆ ಬಂದೆ. ಮಾರ್ಗದರ್ಶಕರು ಬೇಕು, ಅದಕ್ಕಾಗಿ ತಮ್ಮ ಆಶ್ರಯ ಬೇಡ್ತಾ ಇದ್ದೇನೆ ಅಂತ ಪತ್ರ ಬರೆದೆ ಮಂಗಳೂರಿಗೆ. ಆವಾಗ ಅವರು ಬರೆದರು, ನೀವು ಕೊನೆಯವರೆಗೂ ರಂಗಭೂಮಿಯ ಸೇವೆ ಮಾಡುತ್ತೇನೆ ಎಂಬುದನ್ನು ಮನಸ್ಸಿನಲ್ಲಿ ಒತ್ತಿ ಒತ್ತಿ ತುಂಬಿಕೊಂಡು ಬಂದು ದತ್ತರಾಜನ ಸೇವೆಗೆ ಸಿದ್ಧರಾಗಬೇಕು. ಅವರ ಅಪ್ಪಣೆ ಪ್ರಕಾರ ಇದುವರೆಗೂ ನಾನು ನಡೆದುಕೊಂಡು ಬಂದಿದ್ದೇನೆ ಹೊರತು ಯಕ್ಷಗಾನ ಜೀವನದಲ್ಲಿಯೂ ನಾನು ಮಾಡಿದ್ದ ಹಾಸ್ಯ ಪಾತ್ರವೇ. ಅಂತೂ ಯಕ್ಷಗಾನದಲ್ಲಿ 7-8 ವರ್ಷ ಪಳೆಯಿದೆ. ಆಮೇಲೆ ಇದೆ ಯಕ್ಷಗಾನದ ಆ ಸನ್ನಿವೇಶ, ಅದರ ಗಡಿ ಅಷ್ಟೇ ಇತ್ತು. ಆದ್ದರಿಂದ ಆ ಗಡಿಯನ್ನು ದಾಟಬೇಕು, ನಾನು ದೇಶದಲ್ಲಿ ಮೆರೆಯಬೇಕು, ದೇಶದಲ್ಲಿ ನಾನು ಹುಟ್ಟಿದ್ದು ಏನು ಅಂತ ಅನ್ನೋದು ಜನರಿಗೆ ತೋರಿಸಬೇಕು. ಇದು ಒಂದು ಸತ್ಯ ಸಂಕಲ್ಪದಿಂದ ಗರುಡರಲ್ಲಿ ಬಂದೆ. ತುಂಬ ವರ್ಚಸ್ಸು ಬೀರಿದಂತಹ ಅಂದರೆ, ನನಗೆ ಪೀರ್ ಸಾಹೇಬರೊಬ್ಬರು ಕಂಡು, ಸಂಸಾರ ನೌಕ, ಗೌತಮ್ ಬುದ್ಧ, ಶಾಜಹಾನ್ ಎಲ್ಲ ನೋಡಿದ್ದೀನಿ. ಅದರಲ್ಲಿ ನೋಡಿದ್ದರಲ್ಲಿ ನಾನು ಪೂರ್ತಿ ಪರವಶನಾದದ್ದು ಅಂದ್ರೆ ಶಾಜಹಾನ್ ನಾಟಕ, ಅವರ ದಾರಣ ಪಾತ್ರ. ಎರಡನೇದೇ ಗೌತಮ್ ಬುದ್ಧ, ಮೂರನೇ ಸಂಸಾರ ನೌಕ. ಇನ್ನು ತಮಾಷೆ ಪಾತ್ರದಲ್ಲಿ ಒಂದು ಪಾತ್ರ ಮಾಡ್ತಿದ್ದರು, ಸೋರಟ್ ಸೋಮನಾಥ್ ಅಂತ ಒಂದು ನಾಟಕ ಆಡ್ತಿದ್ರು, ಅದರಲ್ಲಿ ಸೋಮನಾಥನ ಪಾತ್ರ ಮಾಡ್ತಿದ್ರು. ಹುಚ್ಚಾಮ ಒಂದು ನಮೂನೆ, ಏನು ಕೇಳಿದ್ರೆ ಏನೋ ಹೇಳೋದು. ಅದು ಎಷ್ಟು ಸ್ವಾಭಾವಿಕವಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದು ಅಂದರೆ, ಅದು ವರ್ಣನೆ ಮಾಡೋ ಯೋಗ್ಯತೆ ನನಗಿಲ್ಲ. ಯಾವಾಗಲೂ ನೋಡು, ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ನಾಲಿಗೆಯಲ್ಲಿ ಹೊರಡಬೇಕಾದ್ರೆ ಮೊದಲು ಮುಖದಲ್ಲಿ ಆ ಭಾವ ಬಂದು ಕೂಡಲೇ ಹೊರಡಬೇಕು, ಅದು ಅಭಿನಯ. ಅದನ್ನು ನಾವು ತಿಳಿದುಕೊಳ್ಬೇಕು. ಅವರು ಶಿಕ್ಷಣ ಕೊಡ್ತಾರೆ, ಅಯ್ಯಯ್ಯಪ್ಪ ಇದೇನಪ್ಪ ಈ ಕಂಪನಿ ಬೇಡ ಅಂತ ಓಡಿ ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಅದು ಇಲ್ಲದೇ ಇದ್ದರೆ ವಿರೋಧಾಭಾಸವಾಗುತ್ತೆ. ನಾವು ಹಠ ಹಿಡಿಬೇಕು. ಸಂಕಟಗಳನ್ನು ಉಂಟು ಮಾಡಿದ ಸನ್ನಿವೇಶ ಅನೇಕ ಇದೆ, ಅದು ನಮ್ಮ ಗರುಡರ ನಾಟಕದಲ್ಲೇನೆ. ಅವರದ್ದೊಂದು ವೈಶಿಷ್ಟ್ಯ ಏನು ಅಂತಂದರೆ, ಪ್ರತಿಯೊಂದು ನಾಟಕದಲ್ಲಿಯೂ ಒಂದು ಸನ್ನಿವೇಶದಲ್ಲಿ ಪ್ರೇಕ್ಷಕ ವರ್ಗ ಪರಾಧೀನ ಆಗಿಬಿಡಬೇಕು, ಪರವಶ ಆಗಿಬಿಡಬೇಕು. ಅಂತಹದೊಂದು ಸನ್ನಿವೇಶ ಯಾವಾಗಲೂ ಇರೋದೇ. ಈಗ ನೋಡಿ, ಸುಧಾಮ ಚರಿತ್ರೆ, ಸುಖವಾಗುತ್ತೇನೋ ಮುಂದಾದರೂ ಅಂತನೋ ಆಶೆಯಿಂದ ಕೃಷ್ಣನ ಪಟ್ಟಣಕ್ಕೆ ಬರ್ತಾನೆ. ಇಲ್ಲಿ ದ್ವಾರಪಾಲಕರು ಅವನು ತಡೀತಾರೆ. ಹೀಗೆ ನಾನು ಸುಧಾಮ, ಹೋಗಿ ಹೇಳಪ್ಪ, ಅವರ ಸ್ನೇಹಿತ ನಾನು, ಗುರುಕುಲದಲ್ಲಿದ್ದವರು ನಾವು, ಹೀಗೆ ಕೃಷ್ಣನಿಗೆ ಹೋಗಿ ಹೇಳು ಅಂತಂದಾಗ ಆ ದ್ವಾರಪಾಲಕ ಬಂದು ಹೇಳ್ತಾನೆ ಕೃಷ್ಣನ ಹತ್ರ. ಹೇಳಿದರೆ ಕೃಷ್ಣ ಹೇಳ್ತಾನೆ, ಗುರುಕುಲದಲ್ಲಿ ಸುಧಾಮನ, ನಾವು ಗುರುಕುಲದಲ್ಲಿ ಒಟ್ಟಾಗಿ ಇದ್ದವರೂ ಅಲ್ಲ, ಸುಧಾಮ ಅಂತನೋ ಹೆಸರು ನಾನು ಕೇಳಿಲ್ಲ ಅಂತ ಹೇಳ್ಬಿಡ ಅವನಿಗೆ ಅಂತ ಹೇಳಿ ಕಳಿಸ್ತಾನೆ. ಆವಾಗ ಈ ದ್ವಾರಪಾಲಕ ಬಂದು ಅಲ್ಲಿ ಹೇಳ್ತಾನೆ, ಆವಾಗ ಸುಧಾಮನ ಗತಿ ಏನಾಗಿರಬೇಕು, ಅಲ್ಲಿ ತನಕ ಬಂದವನ ಗತಿ. ಆಗ ಆ ಸುಧಾಮ ಅಭಿನಯ ನೋಡಿ ಜನ ಪೂರ್ತಿ ಪರವಶನೇ ಆಗಿಬಿಡುತ್ತೆ. ಇಂತಹದೊಂದು ಸನ್ನಿವೇಶ ಪ್ರತಿ ನಾಟಕದಲ್ಲಿಯೂ ಇಂಥದ್ದು.
0: ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. अथ वार्ताः. प्रधानमन्त्री नरेन्द्रमोदी ह्यः नवदेहल्याः सेवातीर्थस्थले प्रगति इति सूचनासञ्चारप्रौद्योगिकी आधारितमञ्चस्य 250th अध्यक्षतां विहितवान्. अस्यां गोष्ठ्यां श्रीमोदी चतुर्षु राज्येषु विस्तृतान् मार्गविद्युत औद्योगिकी वीथि तथा मेट्रो रेलवे क्षेत्राणां चतुर्प्रमुखान् आधारभूत संरचना प्रकल्पान् समीक्षितवान्. एतेषां प्रकल्पानां आहत्य व्ययः प्रायः 30,000 crore rupees अस्ति. आर्थिक विकासं क्षेत्रीय सम्पर्कम् औद्योगिक विकासं तथा जनकल्याणं वर्धयितुं संधारिताः एते प्रकल्पाः समयसीमा विभिन्न संस्थानां समन्वयः तथा प्रलम्बित विषयाणां शीघ्र निवारणाय विशेष ध्यानेन सह सन्ति समीक्षिताः. अद्य तावत् संविधान हत्या दिवसो वर्तते. दिवसोऽयं तस्याः घटनायाः स्मरणं कारयति यदा 75th जून मासस्य 25th दिनांके भारतीय संविधानस्य अवमानना कृता. अनेन सहैव अयं दिवसः आपत्काले अत्याचारैः प्रताडितेभ्यः प्रत्येकं जनेभ्यः श्रद्धांजलिम् अर्पयितुं दिवसो वर्तते. अस्मिन्नेव दिने तत्कालीनः राष्ट्रपतिः फखरुद्दीन अली अहमदः आन्तरिक अशान्तेः कारणं प्रदर्श्य देशे राष्ट्रिय आपत्कालस्य घोषणाम् अकरोत्. देहल्याम् अस्य मासस्य 30th आरभ्यमाणस्य मतदातृ सूचीनां विशेष गहन पुनरीक्षणस्य अन्तर्गतम् गृहं गृहं गत्वा गणना कार्यक्रममभिलक्ष्य देहल्याः मुख्य निर्वाचनाधिकारिणा ह्यः नवदिल्ल्यां विभिन्न राजनैतिक दलानां प्रतिनिधिभिः सह एका सभा आहूता. मुख्य निर्वाचनाधिकारिणः एकेन विवरणेन स्पष्टीकृतं यत् अस्यां गोष्ठ्यां भारतीय जनता पार्टी इति दलम्, आम आदमी पार्टी इति दलम् तथा भारतीय राष्ट्रिय कांग्रेस इत्यादि प्रमुखाणां राजनैतिक दलानां प्रतिनिधयः समुपस्थिताः आसन्. कार्यालयानुसारं मुख्य निर्वाचनाधिकारी प्रत्यपादयत् यत् कोऽपि योग्यः नागरिकः न वञ्चितः स्यात्, सहैव कोऽपि अयोग्यः जनः मतदात्री सूच्यां न सम्मिलितो भवेत्. अनेन सहैव गणना चरणे अनुपालनीयानां प्रमुखाणां गतिविधीनां विषयेऽपि राजनैतिक दलानि विस्तरेण सूचितानि. भारतीय ऋतु विज्ञान विभागेन अद्य देशस्य उत्तर पूर्वीय क्षेत्रेषु झारखण्ड, महाराष्ट्र, ओडिशा, उपहिमालय, पश्चिम बंग, तेलंगाना, तटीय कर्नाटक, कोंकणम समेत्य गोवा क्षेत्रस्य कतिपयेषु भागेषु अतिवृष्टेः पूर्वानुमानं प्रख्यापितम्. विभागानुसारं अद्य पश्चिम राजस्थान क्षेत्रे झंझावातस्य संभावना अपि वर्तते. अत्रावधेयं यत् अद्य बिहार, पूर्व मध्य प्रदेश, पूर्व उत्तर प्रदेशस्य च नाना स्थानेषु उष्ण तरंगस्य अनुमानमपि विभागेन अनेन प्रकटीकृतम्. अपरत्र अद्य देहल्याम् आंशिकरूपेण मेघाच्छादनं न भविष्यति. सहैव अपराह्णे सायंकाले वा विद्युद्गर्जनेन वृष्टेः सम्भावनापि वर्तते. सम्प्रति क्रीडा वार्तासु आईसीसी महिला T20 विश्व कप स्पर्धायाम् अद्य भारतस्य सम्मुखीकरणं बांग्लादेशेन सह भविष्यति. स्पर्धेयं मैनचेस्टर नगरस्य एमिरेट्स ओल्ड ट्रेफोर्ड क्रीडांगणे आयोज्यते. या भारतीय समयानुसारं सायंकाले 7 PM समारप्स्यते. हरमनप्रीत कौरस्य नेतृत्वे भारतीय महिला दलं विमेन इन ब्लू सम्प्रति स्वसमूहे द्वितीयं

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ತೆಲುಗು ಕಾರ್ಯಕ್ರಮಾಲು వినాలనే ఉందా మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది.
4: నా స్వరము నీ స్వరము సంగమమై మన స్వరంగా అవతరించి
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
4: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
1: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ എഐആർ നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಿದೆ ಇನ್ನೇನು 7:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

0: ನೂತನ ಕ್ರಿಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ. ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ. ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಿಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಿಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂತ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ. ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು ಒಂದು 10-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010ರಲ್ಲಿ ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33

0: ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ. ಇದೇ 28ರಂದು ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಬುರಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ದರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಸಮಯ 7:15. ನೀವು

0: ಹೇಳ್ತಾ ಇದ್ದೀರಾ ಆಕಾಶವಾಣಿ 101.3 FM ರೇನ್ಬೋ. ಇದೀಗ ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನ ಕೇಳುವಂತಹ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಮೊದಲಿಗೆ ಕೇಳಿ ಮೈಸೂರು ಅನಂತಸ್ವಾಮಿಯವರ ಒಂದು ಧ್ವನಿಯಲ್ಲಿರುವಂತಹ ಈ ಗೀತೆ, ಡಿ ವಿ ಗುಂಡಪ್ಪ ಅವರ ಒಂದು ಸಾಹಿತ್ಯ ಈ ಗೀತೆಗಿದೆ.
1: ಬದುಕು ಜಟಕಾ ಬಂಡಿ

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ.

ಬದುಕಿಗೆ ದಾರಿದೀಪ ಆಗುವಂತಹ ಎಷ್ಟು ಸಾಲುಗಳನ್ನ ನಾವು ಈ ಗೀತೆಯಲ್ಲಿ ಕೇಳಿದ್ವಿ ಅಲ್ವಾ. ಈಗ ಕೇಳಿ ಮತ್ತೊಂದು ಗೀತೆ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ, ದರಾ ಬೇಂದ್ರೆ ಅವರ ಸಾಹಿತ್ಯವಿರುವಂತಹ ಗೀತೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
4: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
3: ಏನೋ ಮಾತಾಡ್ತಿದ್ಯಾ?
4: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
5: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in ಅಥವಾ ಕಾಲ್ 9916253458.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
8: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನಿಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
9: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
10: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
9: ಹಾಡದಿದ್ದರೆ ನನ್ನ ಹಾಡು ಕೇಳು.
11: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
10: ಏನ್ ಮಾಡ್ಲಿ?
11: ಏನ್ ಮಾಡ್ಲಿ?
8: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
10: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
8: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
12: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ

0: 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಕ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಡ್ ಜಿಲ್ಲೆಯ ಲಿಪುಲೇಕ್ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ 2ನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ HSBC ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡು ಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030ರ ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024ರ ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975ರ ಜೂನ್ 25ರಂದು ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975ರ ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ಧತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಮತ್ತೊಮ್ಮೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ಏನು ಜೂನ್ 25 ನಮ್ಮ ಭಾರತದ ಒಂದು ಹೆಮ್ಮೆಯ ದಿನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ

ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿದ್ದವರು. ಹಾಗೆಯೇ ಸಂವಿಧಾನ ರಚನೆಯಲ್ಲಿ ಉಪಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಂತಹ ಸುಚೇತಾ ಕೃಪಲಾನಿ ಅವರ ಜನ್ಮದಿನ. ಅವರ ಒಂದು ಸವಿನೆನಪಿನಲ್ಲಿ ಒಂದು ಹೆಣ್ಣನ್ನು ಬಣ್ಣಿಸುವಂತಹ ಗೀತೆನ ಇದೀಗ ಆಲಿಸಬಹುದು. ಸಿ ಅಶ್ವಥವರ ಧ್ವನಿಯಲ್ಲಿ, ಪಿ ಆರ್ ಲಕ್ಷ್ಮಣರಾವ್ ಅವರ ಸಂಗೀತ ಸಂಯೋಜನೆ ಸಾಹಿತ್ಯವಿರುವಂತಹ ಗೀತೆ.

ಡಿ ಎಸ್ ಕರ್ಕಿಯವರ ಒಂದು ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ ಜಿ ವಿ ಅತ್ರಿಯವರ ಧ್ವನಿಯಲ್ಲಿ, ಜಿ ವಿ ಅತ್ರಿಯವರದೇ ಸಂಗೀತ ಸಂಯೋಜನೆ ಇರುವಂತಹ ಒಂದು ಭಾವಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತದೆ, ಇನ್ನೇನು 8 ಗಂಟೆ ಕೆಲವೇ ಕ್ಷಣಗಳಲ್ಲಿ ಕೇಳಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಮಯಾಗಿದೆ 8:31. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ವಿಷಯ ತರಗತಿ ಆಚೆಗಿನ ಕಲಿಕೆ. ಭಾಗವಹಿಸುವವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇಡ್ಯಾಕ್ ಬೆಂಗಳೂರು. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು.
0: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ವಿಎಲ್ಎಸ್ಐ ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಐ ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ತರಗತಿ ಆಚೆಗಿನ ಕಲಿಕೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ ಕೇಳುಗರೆ, ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗುತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗೆ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡಿಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ, ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
0: ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ?
3: ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟೇರಿಂಗ್ ಹಿಂದೆ ಕೂತ್ಕೋಬೇಕು, ರೋಡ್ ಅಲ್ಲಿ ಇಳಿಬೇಕು, ಪ್ರಾಕ್ಟಿಸ್ ಮಾಡಬೇಕು, ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂಡ್ ಅದನ್ನ ಅವರು ಕಳೆದುಕೊಳ್ತಾರೆ. ಸೊ ಎಜುಕೇಷನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮಗೆ ಎಲ್ಲ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಆ್ಯಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬ ಮುಖ್ಯ ಆಗುತ್ತೆ.
0: ಇದು ಈ ಅಂತರವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತೀರಾ?
3: ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗೆ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
0: ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನೂ ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರೆ ನೀವು ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ.
3: ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜಲ್ಲಿ ಏನ್ ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬಾ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ, ಅದನ್ನೆಲ್ಲ ತಗೊಳ್ಳುವಾಗ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಹೆಂಗೆ ರಿಸಾಲ್ವ್ ಮಾಡ್ಬೇಕು, ಅದನ್ನ ಹೆಂಗೆ ಅಪ್ರೋಚ್ ಮಾಡ್ಬೇಕು, ಇದೆಲ್ಲ ದೇ ಲರ್ನ್. ಯಾಕಂದ್ರೆ ಅವರು ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ, ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ.
0: ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ?
3: ತುಂಬಾ ಮುಖ್ಯ.
0: ಓಕೆ, ಇನ್ನು ಈ ಕೋರ್ಸ್ ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ ನಮ್ಮ ಶ್ರೋತೃಗಳು. ಈ ಎರಡು ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ ಎರಡು ದಿನದ ಆರು ದಿನದ ಕೋರ್ಸ್ಗಳು ಅಂತ ಅನಿಸ್ಬಹುದು, ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ?
3: ಎರಡು ದಿನ ಒಂದು ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವ್ದು ಆಕ್ಚುಯಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಯಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ.
0: ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ, ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ.
3: ಹೌದು, ಚಳಿ ಟೈಮಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ ನಾವು ಹಾಕೋಬಹುದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡುತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ.
0: ಏನೆಲ್ಲ ಓದಿರ್ತೀವಿ ಬುಕ್ಕಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರ್, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ, ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ?
3: ಇದು ತುಂಬಾ ಮುಖ್ಯವಾದ ವಿಷಯ, ಯಾಕೆಂದ್ರೆ ಟೆಕ್ನಾಲಜಿ ಬದಲಾಗ್ತಾ ಇದೆ, ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು, ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್, ಅದನ್ನ ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತೆ ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅನ್ನ ಸಿಡಾಕ್ ಬ್ಯಾಂಗ್ಳೂರ್ಗೆ ಕಳಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೇನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಸ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಾಲಜಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು ನೂರಾರು ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ ಕ್ಲಾಸ್ಗೆ ಮುಂಚೆನೆ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ.
0: ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ?
3: ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ ಸಿಡಾಕ್ ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೋತಾರೆ, ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೆಯುತ್ತಾರೆ, ಅವ್ರು ಓದಿದ ಟೂಲ್ಸ್ ಆಕ್ಚುಯಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನಂತ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ, ಅದರಲ್ಲಿ ಇಂಟರ್ವ್ಯೂನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ.
0: ಅನೇಕ ಆಪ್ಷನ್ಸ್ ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನ ಆರಿಸ್ಕೊಳ್ಬಹುದಾಗತ್ತೆ, ಅವ್ರಿಗೆ ಇಷ್ಟವಾದದ್ದು ಅವರಿಗೆ ಗೊತ್ತಿರುವಂತ ಒಂದು ಫೀಲ್ಡ್ ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ?
3: ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಜ್ ತುಂಬಾ ಮುಖ್ಯ, ಅದರಲ್ಲಿ ಏನ್ ಕಲಿತೀವೋ ಅದು ನಮ್ಮ ಫೌಂಡೇಶನ್ ತರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನ್ ಕಲಿತೀವೋ ಅದನ್ನ ಯೂಸ್ ಮಾಡಿ ನೋಡ್ಬೇಕು, ಹೆಂಗೆ ಇದೆ, ಅದನ್ನ ಹೆಂಗ್ ಮಾಡ್ಬೋದು, ಬೇರೆ ತರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡ್ಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನ ಮೀರಿ ಹೊಸ ಕಲಿಕೆ ಅನುಭವಗಳನ್ನು ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದರೆ ಸ್ಟೂಡೆಂಟ್ಸು, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ಮದು ಎಲ್ಲ ಸ್ಕಿಲ್ ಸೆಟ್ ಅನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಸಿಡಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ.
0: ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು.
3: ಧನ್ಯವಾದಗಳು, ನಮಸ್ಕಾರ.
0: ಪ್ರಿಯ ಕೇಳುಗರೆ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
1: ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಸಮಯಾಗಿದೆ 8:46. ಎಲ್ಲ ಆತ್ಮೀಯ ಕೇಳುಗರಿಗೆ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಮಾಸ್ಟರ್ ಪೀಸ್ ಚಲನಚಿತ್ರದಿಂದ ಚಿಕ್ಕಣ್ಣ ಮತ್ತು ಮಂಜು ಮಾಂಡವಿಯ ಅವರ ಧ್ವನಿಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಈ ದಿನ ಜೂನ್ 25, ಈ ದಿನದ ಒಂದು ವಿಶೇಷತೆ ಅಂತ ಹೇಳಿದಾಗ, ಈ ದಿನ ನಾವು ಒಂದು ವರ್ಲ್ಡ್ ವಿಟಿಲಿಗೋ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಏಕಪ್ಪ ಇದು ಅಂತ ಹೇಳಿದ್ರೆ, ವಿಟಿಲಿಗೋ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ದಿನ ಇದು ಅಂತಲೇ ಹೇಳ್ಬೋದು. ಏನಿದು ಅಂತ ಹೇಳಿದ್ರೆ, ದೇಹವು ತನ್ನದೇ ಆದಂಥ ಒಂದು ವರ್ಣದ್ರವ್ಯವನ್ನು ಹೊಂದಿರುತ್ತೆ. ಅದನ್ನು ಉತ್ಪಾದಿಸುವಾಗ ಕೋಶಗಳ ಮೇಲೆ ಏನಾದರೂ ದಾಳಿ ಮಾಡಿದಾಗ ಏನಿದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂತಹ ಕಾಯಿಲೆಗಳು ಬರುತ್ತೆ. ಅದರ ವಿರುದ್ಧ ಹೋಗುವಂತಹ ಯಾವುದೇ ರೀತಿ ಶಕ್ತಿ ಇಲ್ಲದಂತಹ ಒಂದು ಸ್ಥಿತಿ ಅಂತಲೇ ಹೇಳ್ಬೋದು. ಮತ್ತು ಇದು ಪರಿಣಾಮವಾಗಿ ಏನಾಗುತ್ತೆ ಅಂದರೆ, ನಮ್ಮ ಚರ್ಮದ ಮೇಲೆ ವಿಶಿಷ್ಟವಾದಂಥ ಒಂದು ಬಿಳಿ ಕಲರ್ದು ಕಲೆಗಳು ಉಂಟಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ, ಹಾಗೆಯೇ ಒಂದು ಅವೇರ್ನೆಸ್ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸಾರ್ವಜನಿಕರಿಗೆ ಈ ವಿಟಿಲಿಗೋ ಅಂದರೆ ಏನು ಅಂತೇಳಿ ಶಿಕ್ಷಣ ನೀಡೋದು ಕೂಡ ಈ ಒಂದು ದಿನದ ಮಹತ್ವವಾಗಿದೆ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ. ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಆದಂತಹ ಮೈಕೆಲ್ ಜಾಕ್ಸನ್ ಅವ್ರನ್ನ ಗೌರವಿಸುವ ಒಂದು ಅಭಿಯಾನ ಅಂತ ಕೂಡ ಇದು ಆಗಿದೆ. ಯಾಕಂದರೆ ಅವರು ಕೂಡ ಈ ಒಂದು ಕಾಯಿಲೆಯಿಂದ ಬಳಲಿದವರು ಅನ್ನೋದು ಒಂದು ಮಾಹಿತಿ ಇದೆ. ಈಗ ಕೇಳಿ ಮತ್ತೊಂದು ಗೀತೆ, ರಾಜೇಶ್ ಅವರ ಧ್ವನಿಯಲ್ಲಿರುವಂತಹ ಈ ಗೀತೆ ಮಣಿ ಚಲನಚಿತ್ರದಿಂದ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜ ಅವರ ಸಂಗೀತ ಸಂಯೋಜನೆ ಇದೆ.

ಶಮಿತಾ ಮಲ್ನಾಡ್ ಮತ್ತು ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಲವ್ ಸ್ಟೋರಿಯಿಂದ ಕೇಳಿದ್ರಿ. ಇದೀಗ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ.

0: ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಹೌದು, ನಿಮ್ಮ ಸಖತ್ ಸಾಂಗ್ ಹಾಗೆ ನಿಮ್ಮ ಇಷ್ಟದ ಸಾಂಗ್ ಯಾವುದು ಅದನ್ನು ನಮ್ಮ ಆಕಾಶವಾಣಿಯ FM ರೇನ್ಬೋಲಿ ಕೇಳಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಹೇಳಿ ತಿಳಿಸಿದ್ರೆ ಆ ಒಂದು ಗೀತೆಯನ್ನು ನಾವು ಪ್ರಸಾರ ಮಾಡಲಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9484901013, 9480901013. ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ ಬೇಗ ಬರಲಿ ಅಂತ ಹೇಳ್ತಾ ಈಗಾಗಲೇ ನಿಮ್ಮ ಇಷ್ಟದ ಗೀತೆಗಳು, ಕೆಲವರ ಗೀತೆಗಳು ನಮ್ಮನ್ನು ತಲುಪಿದೆ. ಆ ಗೀತೆಗಳನ್ನ ಇದೀಗ ಪ್ರಸಾರ ಮಾಡಲಾಗ್ತಿದೆ. ಹೊಸ ಬೆಳಕು ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ, ಚಿವದೇಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಜಯಶಂಕರ್ ಅವರ ಸಾಹಿತ್ಯ, ವಿಜಯ್ ಆನಂದ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಜಯಸಿಂಹ ಚಲನಚಿತ್ರದಿಂದ ಕೇಳಿದೆ. ಈಗ ಕೇಳಿ ಮತ್ತೊಂದು ಗೀತೆ ಸೇವಂತಿ ಸೇವಂತಿ ಚಲನಚಿತ್ರದಿಂದ. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶ್ರೇಯಾ ಘೋಷಾಲ್ ಮತ್ತು ವಿಜಯ್ ರಾಘವೇಂದ್ರ ಅವರು ಧ್ವನಿಯಾಗಿರುವಂತಹ ಗೀತೆ.

ಈಗ ಕೇಳಿ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂಥ ಗೀತೆ, ಸಿ ವಿ ಶಿವಶಂಕರ್ ಅವರ ಸಾಹಿತ್ಯ, ಲಕ್ಷ್ಮೀನಾರಾಯಣ್ ಗುಚ್ಚಿ ಅವರ ಸಂಗೀತ ಸಂಯೋಜನೆ ಇರುವಂಥ ಗೀತೆ ವೀರ ಮಹಾದೇವ ಚಲನಚಿತ್ರದಿಂದ.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಧ್ವನಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಚಲನಚಿತ್ರದಿಂದ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
5: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಸಖತ್ ಸಾಂಗ್ಸ್ ಅಲ್ಲಿ ಒಳ್ಳೆಯ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ನಿಮ್ಮ ಸಂದೇಶಗಳು ಕೂಡ ನಮ್ಮನ್ನ ತಲುಪಿದೆ. ಸಂದೇಶವನ್ನ ಕಳಿಸಿದ್ದಾರೆ ಪ್ರಶಾಂತಿ, HP ಜೈರಾಮ್ ಮತ್ತೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಸಂದೇಶನ ಕಳಿಸಿದ್ದಾರೆ ಶ್ರೀ ಶೈಲ ತೇಲಿ ಮತ್ತು ಕುಟುಂಬದವರು. ಹಾಗೆ ನಂಬರ್ ಎಂಡಿಂಗ್ ವಿತ್ 16176 ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಶೈಲಾ ರಾಜೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಸುಧಾ, ಜಯಶ್ರೀ, ಸುನೀಲ್ ಹಾಗೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶನ ಕಳಿಸಿದ್ದಾರೆ. ಪ್ರಸಾದ್ ಕೆಸರಮಡು ತುಮಕೂರಿಂದ ಸಂದೇಶನ ಕಳಿಸಿದರೆ. ಅನಂತಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ. ಪದ್ಮಾ ಶ್ರೀಧರ್ ಪನ್ನಾಗ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಮಂಜುಶ್ರೀ ಧಾರವಾಡ, ಪುಟ್ಟರಾಜು MC ಮತ್ತು ತೀರ್ಥೇಶ್ ಚನ್ನಪಟ್ಟಣ, ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಸುಧಾ ಬೂದಿಹಾಳಿಂದ ಸಂದೇಶನ ಕಳಿಸಿದರೆ. ಇನ್ನು ಮೈತ್ರಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ JC ನಗರಿಂದ. ನಂಬರ್ 21921 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ರಾಜು ಚಿಕ್ಕ ಅಂಕನಹಳ್ಳಿ ಸಂದೇಶನ ಕಳಿಸಿದ್ದಾರೆ. ಮಹಾದೇವಿ ಚಂದ್ರಕುಮಾರ್ ಹಾಗೆ ಕಿಷ್ಕಿಂಧಾ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಪ್ರಭಾಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಶೃಂಗೇರಿಯಿಂದ ಬಾರಾಶ್ರೀ ಅಡ್ಡಗದ್ದೆ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಇನ್ನೂ ಹಲವಾರು ಸಂದೇಶಗಳು ನಮ್ಮನ್ನು ತಲುಪಿದೆ. ಅದರ ಜೊತೆ ನಿಮ್ಮ ಇಷ್ಟದ ಗೀತೆಗಳ ಸಾಲು ಕೂಡ ಇಲ್ಲಿ ಪ್ಲೇಲಿಸ್ಟಲ್ಲಿ ರೆಡಿ ಇದೆ. ಈಗ ಕೇಳಿ ಬೆಳ್ಳಿ ಮೋಡಗಳು ಚಲನಚಿತ್ರದಿಂದ SJ ಮತ್ತು ಮನು ಅವರ ಧ್ವನಿಯಲ್ಲಿ, KV ರಾಜು ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲಿಕ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಾಗಿದೆ ಅವಳೇ ನನ್ನ ಹೆಂಡತಿ ಚಲನಚಿತ್ರದಿಂದ.

ಬಾಳಿದ ಮನೆ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದಾಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಸೀತಾ ಚಲನಚಿತ್ರದಿಂದ ಈ ಗೀತೆ.

ಬಿ ಕೆ ಸುಮಿತ್ರಾ ಅವರು ಧ್ವನಿಯಾಗಿದ್ದಂಥ ಒಂದು ಗೀತೆನ ಕೇಳಿದ್ರಿ. ಉಪಾಸನೆ ಚಲನಚಿತ್ರದಿಂದ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಸಮಯ ಆಗಿದೆ 9:56. ನಮ್ಮ ಈ ದಿನದ ಸಕ್ಕತ್ ಸಾಂಗ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಅನೇಕ ಕೋರಿಕೆ ಗೀತೆಗಳನ್ನ ಪ್ರಸಾರ ಆಯಿತು, ಆದರೂ ಕೆಲವೊಬ್ಬರದ್ದು ಪ್ರಸಾರ ಆಗಲಿಲ್ಲ. ಹೀಗೆ ಪ್ರತಿದಿನ ನೀವು ನಮ್ಮ ಆಕಾಶವಾಣಿಯ FM ರೇನ್ಬೋ ಕೇಳ್ತಾ ಇರಿ. 9:00 ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ತಿಳಿಸ್ತಾ ಇರಿ. ಹಾಗೆಯೇ ಪ್ರತಿದಿನ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳಬಹುದು ಅಂತ ಹೇಳ್ತಾ, ಇದೀಗ ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಚೂಟ್ ಚಲನಚಿತ್ರದಿಂದ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

0: ಸುಮ್ಮನೆ ತಮಾಷೆಗೆ. ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ, ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ, ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ, ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್
1: ಜೂಟ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಬಗ್ಗೆ ಮಾತಾಡ್ತಾ ಸಾಕ್ಬೋದು. ಹಾಗೆಯೇ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ನಿಮಗೆ ಸಿಗಬಹುದು ಅಂತ ಹೇಳ್ತಾ, ಮೊದಲಿಗೆ ಕನ್ನಡ ಚಲನಚಿತ್ರರಂಗದಲ್ಲಿ ನಮಗೆ ಒಂದು ಕಾಂಬಿನೇಷನ್ ಸಂಯೋಜನೆ ಅಂದ್ಕೊಡ್ಲೇ ಬರೋದು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವ್ರದ್ದು. ಹಾಗೆ ಫೇಮಸ್ ಆಗಿರೋ ಸಾಂಗ್ ಅಂತ ಹೇಳಿದ್ರೆ ದಿಗ್ಗಜರು ಚಲನಚಿತ್ರದಿಂದ. ಈ ಒಂದು ಗೀತೆ ಇದೀಗ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಈ ಒಂದು ಚಿತ್ರ 2001 ತೆರೆಯನ್ನು ಕಾಣುತ್ತೆ ಅಂತ ಹೇಳ್ಬೋದು. ರಾಕ್ಲೈನ್ ವೆಂಕಟೇಶ್ ಅವರ ಒಂದು ನಿರ್ಮಾಣದಲ್ಲಿ ಬಂದಂತಹ ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಅಂಬರೀಷ್, ತಾರಾ, ಲಕ್ಷ್ಮಿ, ರೇಷ್ಮಾ ಅವರು ಅಭಿನಯವನ್ನು ಮಾಡಿದರು. ಸ್ನೇಹ ಅಂದರೆ ಏನು ಅಂತೇಳಿ ಅರ್ಥ ಮಾಡಿಸಿದ್ದ ಚಿತ್ರ ಇದು ಅಂತಲೇ ಹೇಳ್ಬೋದು.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ ನಾ ಒಲಿದರೆ ಕೇಳಿಲ್ಲ ಆಕ್ರೋಶದ ಉರಿ ನಾನು ಆವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು

0: ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ.
1: ಬರೀ ಕುಚಿಕು ಕುಚಿಕು ಅಂತ ಹೇಳಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಥರ ಮಾತ್ರ ಆ್ಯಕ್ಟ್ ಮಾಡಿಲ್ಲ, ಹಾಗೆಯೇ ದ್ವೇಷಿಗಳ ಥರ ಕೂಡ ಅವರು ಶತ್ರುಗಳ ರೀತಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ನಾಗ.

ಹಾವು ಚಿತ್ರ ಅಂತ ಹೇಳ್ಬೋದು. ಈ ಒಂದು ಚಿತ್ರ 1972 ತೆರೆ ಕಾಣುತ್ತೆ. ಎನ್ ವೀರಸ್ವಾಮಿ ಅವರ ಒಂದು ನಿರ್ಮಾಣದಲ್ಲಿ ಬಂದಂಥ ಚಿತ್ರ ಇದು ಅಂತ ಹೇಳ್ಬೋದು. ಪುಟ್ಟಣ್ಣ ಕಣಗಾಲ್ ಅವರ ಒಂದು ನಿರ್ದೇಶನದಲ್ಲಿ ಬಂದಂಥ ಚಿತ್ರ. ವಿಷ್ಣುವರ್ಧನ್, ಆರತಿ, ಅಶ್ವಥ್, ಅಂಬರೀಶ್ ಮತ್ತು ಶಿವರಾಮ್ ಅವರು ಈ ಒಂದು ತಾರಾಗಣದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈಗ ಕೇಳಿದಂಥ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ವಿಜಯ್ ನಾರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಹಾಗೆಯೇ ಮತ್ತೊಂದು ಚಿತ್ರದಲ್ಲಿ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರು ನಟಿಸಿದ್ದಾರೆ. ಅದು ಅಂದರೆ ಮಹಾಪ್ರಚಂಡ ಎಂಬ ಒಂದು ಚಿತ್ರ. ಈ ಒಂದು ಚಿತ್ರದಲ್ಲಿ ವಿಗ್ರಹ ಕಳ್ಳ ಸಾಗಣೆಯನ್ನು ಮಾಡುವಂಥ ಒಂದು ಇದು ಏನು ಆ್ಯಕ್ಟಿಂಗ್ ಇರುತ್ತೆ. ಅಂಥದ್ರಲ್ಲಿ ಅಂಬರೀಷ್ ಅವರು ಕಳ್ಳರನ್ನ ಮೀರಿಸಲು ಪ್ರಯತ್ನಿಸ್ತಾ ಇದ್ದಾಗ ವಿಷ್ಣುವರ್ಧನ್ ಅವರು ಈ ಒಂದು ಕೆಲಸದಲ್ಲಿ ಕೂಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಇವರ ಇಬ್ಬರ ನಡುವಿನ ಘರ್ಷಣೆಯ ಒಂದು ಭಾಗವನ್ನು ಈ ಒಂದು ಚಿತ್ರ ತೋರಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ಒಂದು ಕಾದಂಬರಿಯಿಂದ ಆದಂತಹ ಚಿತ್ರ ಆಗಿದೆ. ಈಗ ಕೇಳಿ ಮತ್ತೊಂದು ಗೀತೆ, ಮಹಾಪ್ರಚಂಡರು ಚಲನಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಈ ಒಂದು ಚಿತ್ರ 1981 ತೆರೆ ಕಂಡಿತ್ತು. ಎಂ ಕೃಷ್ಣ ಅವರ ನಿರ್ಮಾಣದಲ್ಲಿ, ಜೋ ಸೈಮನ್ ಅವರ ಒಂದು ನಿರ್ದೇಶನದಲ್ಲಿ ಬಂದಂತಹ ಚಿತ್ರ. ವಿಷ್ಣುವರ್ಧನ್, ಅಂಬರೀಷ್, ವಿನಯ, ಶಾರದಾ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದರು.

ಹಾಗೆಯೇ ಕನ್ನಡ ಚಲನಚಿತ್ರರಂಗದಲ್ಲಿ ಮತ್ತೊಂದು ಸೂಪರ್ ಜೋಡಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಹಾಸ್ಯನಟರಾದಂಥ ನರಸಿಂಹರಾಜು ಅವರು. ಕನ್ನಡ ಚಲನಚಿತ್ರರಂಗದಲ್ಲಿ ಇದು ಅತ್ಯಂತ ಜನಪ್ರಿಯ ಜೋಡಿಯಾಗಿತ್ತು ಅಂತಲೇ ಹೇಳ್ಬೋದು. ಇವರ ಒಂದು ಕಾಂಬಿನೇಷನಲ್ಲಿ ರಾಯರ ಸೊಸೆ, ಬೆಟ್ಟದ ಹುಲಿ, ಹಸಿರು ತೋರಣ, ಹಾಗೆ ಅಮ್ಮ, ಇನ್ನು ಹಲವಾರು ಚಿತ್ರಗಳು ಮೂಡಿ ಬಂತು ಅಂತ ಹೇಳ್ಬೋದು. ಹಾಗೆ ಎಲ್ಲ ಚಿತ್ರಗಳು ಕೂಡ ಸೂಪರ್ ಹಿಟ್ ಆಗಿದೆ. ಅಂಥದ್ರಲ್ಲಿ ಮತ್ತೊಂದು ಗೀತೆ ಅಂತ ಹೇಳಿದ್ರೆ ಹಸಿರು ತೋರಣ. ಈ ಒಂದು

ಚಿತ್ರ 1970ರಲ್ಲಿ ತೆರೆ ಕಾಣತ್ತೆ. ವೈ ಅನಂತರಾಮ ಮೂರ್ತಿಯವರ ಒಂದು ನಿರ್ಮಾಣದಲ್ಲಿ, ಟಿ ವಿ ಸಿಂಗ್ ಠಾಕೂರ್ ಅವರ ನಿರ್ದೇಶನದಲ್ಲಿ ಬಂದಂಥ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ, ಉದಯ್ಕುಮಾರ್, ನರಸಿಂಹರಾಜು ಹಾಗೂ ಪಂಡರಿಬಾಯಿ ಅವರು ಅಭಿನಯವನ್ನು ಮಾಡಿದರು ಅಂತ ಹೇಳ್ಬೋದು. ಭಾವನಾತ್ಮಕವಾದಂಥ ಒಂದು ಕಥೆಯನ್ನು ಇದು ಒಳಗೊಂಡಿದ್ದು, ಇವರ ಇಬ್ಬರ ನಡುವಿನ ಒಂದು ಹಾಸ್ಯ ಸಂಬಂಧವನ್ನು ಸೂಚಿಸುತ್ತೆ. ಹಾಗೆ ಇದರಲ್ಲಿರುವಂತಹ ಹಾಸ್ಯ ದೃಶ್ಯಗಳು ಸಿನಿಮಾದ ಪ್ರಮುಖ ಹೈಲೈಟ್ ಆಗಿದ್ದವು. ಹಾಗೆ ಇವರ ಡಬಲ್ ಕಾಮಿಡಿ ಸನ್ನಿವೇಶಗಳು ಬಹಳ ಜನಪ್ರಿಯ ಆಗಿತ್ತು ಅಂತ ಹೇಳೋದಕ್ಕೆ ಈ ಒಂದು ಚಿತ್ರ ಉದಾಹರಣೆಯಾಗಿದೆ. ಇದೀಗ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

1965ರಲ್ಲಿ ತೆರೆಗಂಡಂತಹ ಚಿತ್ರ ಇದು ಬೆಟ್ಟದ ಹುಲಿ. ಈ ಒಂದು ಚಿತ್ರದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಅವರ ಒಂದು ಕಾಂಬಿನೇಷನ್ನ ನಾವು ನೋಡ್ಬೋದು. ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಗ್ರಾಮೀಣ ಯುವಕನಾಗಿರ್ತಾರೆ, ಹಾಗೆಯೇ ಹಾಸ್ಯನಟರಾಗಿ ನರಸಿಂಹರಾಜು ಅವರು ಇರ್ತಾರೆ. ಇದು ಒಂದು ರೀತಿಯ ಡ್ರಾಮಾ ಮತ್ತು ಆ್ಯಕ್ಷನ್ ಇರುವಂತಹ ಚಿತ್ರ ಅಂತಲೇ ಹೇಳ್ಬೋದು. ಅನೇಕ ಕಾಮಿಡಿ ಸೀನ್ಗಳಿಂದ ಈ ಒಂದು ಚಿತ್ರ ಕೂಡ ಜನಪ್ರಿಯ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದರಲ್ಲಿ ಕೆಲವೊಂದು ಸಾಹಸ ದೃಶ್ಯಗಳನ್ನು ಕೂಡ ನೋಡ್ಬೋದು. ಹಾಗೆ ನಗೆಯ ಸ್ಪರ್ಶಕ್ಕೆ ಈ ಒಂದು ಚಿತ್ರ ವಿಶೇಷವಾಗಿ ಅಪರೂಪವಾದಂಥ ಚಿತ್ರ ಇದಾಗಿತ್ತು ಅಂತ ಹೇಳ್ಬೋದು. ಇನ್ನೂ ಒಂದು ಅಪರೂಪದ ಒಂದು ಜೋಡಿ ಅಂತ ಹೇಳಿದ್ರೆ ನಾವು ಪುನೀತ್ ರಾಜ್ಕುಮಾರ್ ಮತ್ತು ರಮ್ಯಾ ಅವರು ನಟಿಸಿರುವಂತಹ ಚಿತ್ರಗಳು. ಈ ಒಂದು ಚಿತ್ರ ಯಾವುದು ಅಂತ ಹೇಳಿದ್ರೆ ಅರಸು. ಈ ಒಂದು ಚಿತ್ರದಲ್ಲಿ ಒಂದು ರೊಮ್ಯಾಂಟಿಕ್ ಡ್ರಾಮಾ ಚಿತ್ರ ಇದು ಅಂತಲೇ ಹೇಳ್ಬೋದು. ಒಂದು ಶ್ರೀಮಂತ ಉದ್ಯಮಿಯ ಪಾತ್ರದಲ್ಲಿ ನಟಿಸಿರ್ತಾರೆ. ಹಾಗೆ ರಮ್ಯಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿದ್ದು ಅವರಿಬ್ಬರ ನಡುವಿನ ಒಂದು ಏನು ಯಾವ ರೀತಿ ಪ್ರೇಮ ಮೂಡುತ್ತೆ ಅನ್ನೋದು ಈ ಒಂದು ಚಿತ್ರದಲ್ಲಾಗಿದೆ. ಹಾಗೆ ಇನ್ನೊಂದು ಆಕಾಶ್ ಎಂಬ ಚಿತ್ರದಲ್ಲಿ ಕೂಡ ಇವರಿಬ್ಬರು ಜೊತೆ ನಡೆಸಿದ್ದಾರೆ. ಹಾಗೆ ಅಪರೂಪದ ಒಂದು ಅದ್ಭುತವಾದಂತಹ ಚಿತ್ರ ಇದು ಅಂತಲೇ ಹೇಳ್ಬೋದು. ಇದೀಗ ಈ ಚಿತ್ರದಿಂದ ಆದಂತಹ ಒಂದು ಗೀತೆ. ಆಕಾಶ್ ಚಿತ್ರದಿಂದ ಕುನಾಲ್ ಗಾಂಜವಾಲಾ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ರಚನೆ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ. 2005ರಲ್ಲಿ ತೆರೆ ಕಂಡಂತಹ ಚಿತ್ರ ಇದು. ಆಕಾಶ್, ಪುನೀತ್, ರಮ್ಯಾ ಹಾಗೆ ಆಶಿತಾ, ಪವಿತ್ರ, ಲೋಕೇಶ್ ಅವರು ಈ ಒಂದು ತಾರಾಗಣದಲ್ಲಿ ಕಾಣಿಸ್ಕೊಂಡಿದ್ರು.

ಪುನೀತ್ ರಾಜ್ಕುಮಾರ್ ಮತ್ತು ರಮ್ಯಾ ಜೋಡಿಯ ಮೊದಲ ಚಿತ್ರ ಆಕಾಶ್ ಆಗಿತ್ತು. ಹಾಗೆಯೇ 2005 ಬಿಡುಗಡೆಯಾದಂತಹ ಈ ಒಂದು ಚಿತ್ರ ಅತ್ಯಂತ ಆಕರ್ಷಣೀಯ ಮತ್ತು ಅದ್ಭುತವಾದಂತಹ ನಟನೆ, ಹಾಗೆಯೇ ಹಾಡುಗಳು ಪ್ರಮುಖ ಆಕರ್ಷಣೆ ಎಲ್ಲರಿಗೂ ಕೂಡ ಆಗಿತ್ತು. ಹಾಗೆ 200 ದಿನಗಳಿಗಿಂತ ಹೆಚ್ಚು ಕಾಲ ಯಶಸ್ವಿಯಾಗಿ ಪ್ರದರ್ಶನಗೊಂಡಂತಹ ಚಿತ್ರ ಇದಾಗಿತ್ತು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ. ವಿ

ಇನ್ನು ಪುನೀತ್ ರಾಜ್ಕುಮಾರ್ ಮತ್ತು ರಮ್ಯಾ ಅವರು ನಟಿಸಿರುವಂತಹ ಇನ್ನೊಂದು ಚಿತ್ರ ಅಂದರೆ ಅರಸು. ಈ ಒಂದು ಚಿತ್ರನೂ ಕೂಡ ತುಂಬ ಚೆನ್ನಾಗಿರೋ ಚಿತ್ರ ಆಗಿರುತ್ತೆ. ಶ್ರೀಮಂತ ಉದ್ಯಮಿಯ ಪಾತ್ರದಲ್ಲಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರ್ತಾರೆ. ಹಾಗೆ ರಮ್ಯಾ ಅವರು ಪುನೀತ್ ಅವ್ರನ್ನ ಪ್ರೀತಿಸ್ತಾ ಇರ್ತಾರೆ. ಹಾಗೆ ಆದರೆ ಒಂದು ಸ್ನೇಹಕ್ಕೋಸ್ಕರ ಪ್ರೀತಿಯನ್ನು ಯಾವ ರೀತಿ ತ್ಯಾಗ ಮಾಡ್ತಾರೆ ಅನ್ನೋ ಒಂದು ಇದನ್ನು ನಾವು ಈ ಒಂದು ಚಿತ್ರದಲ್ಲಿ ಕಾಣ್ಬೋದು. ಮೀರಾ ಜಾಸ್ಮಿನ್ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಒಂದು ರೀತಿಯ ತ್ರಿಕೋನ ಪ್ರೇಮ ಕಥೆ ಆಗಿದೆ ಅನ್ನೋದು ಕೂಡ ಸತ್ಯ. ಈಗ ಕೇಳಿ ಅರಸು ಚಲನಚಿತ್ರದಿಂದ ಒಂದು ಗೀತೆ, ಕುನಾಲ್ ಗಂಜವಾಲಾ ಅವರ ಒಂದು ಧ್ವನಿಯಲ್ಲಿ, ರಾಮ್ ನಾರಾಯಣ್ ಅವರ ರಚನೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹಾಗೆ ಕನ್ನಡ ಚಲನಚಿತ್ರರಂಗದಲ್ಲಿ 90ರ ದಶಕದಲ್ಲಿ ಅನೇಕ ಪ್ರೇಮಿಗಳ ಹೃದಯವನ್ನು ತಲುಪ್ತಾ ಇದ್ದಂಥ ಜೋಡಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿಯವ್ರದು. ಅವ್ರದ್ದು ಕೂಡ ಒಂದು ಅಪರೂಪದ ಅಭಿನಯ ಆಗಿತ್ತು. ಹಾಗೆ ಎಲ್ಲರ ನೆನಪಿನಲ್ಲಿ ಉಳಿಯುವಂತಹ ಒಂದು ಅಭಿನಯದಿಂದ ಎಲ್ಲರ ಮನವನ್ನು ಗೆದ್ದಂತಹ ಜೋಡಿಯಾಗಿತ್ತು. ಅವರಿಬ್ಬರು ನಟಿಸಿರುವಂತಹ ಒಂದು ಚಲನಚಿತ್ರ ಅಂದರೆ ಆಸೆಗೊಬ್ಬ ಮತ್ತು ಮೀಸೆಗೊಬ್ಬ. ಇನ್ನು ಹಲವಾರು ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಈ ಒಂದು ಸುಂದರವಾದಂತಹ ಚಿತ್ರ ಒಂದು ಹಾಸ್ಯಭರಿತ ಮತ್ತು ಕೌಟುಂಬಿಕ ಚಿತ್ರ ಕೂಡ ಆಗಿತ್ತು. ಶಿವಣ್ಣ ಅವರು ಎರಡು ವಿಭಿನ್ನ ಶೈಲಿಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹಾಗೆ ಈ ಒಂದು ಸಿನಿಮಾದಲ್ಲಿ ಸುಧಾರಾಣಿಯವರು ನಾಯಕಿಯಾಗಿ ಅದ್ಭುತವಾದಂತಹ ಅಭಿನಯವನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕವಾದಂತಹ ಮೌಲ್ಯಗಳನ್ನ ಪ್ರತಿಬಿಂಬಿಸುವಂತಹ ಒಂದು ಚಿತ್ರ ಇದು ಅಂತಲೇ ಹೇಳ್ಬೋದು. ಈ ಒಂದು ಚಿತ್ರ 1990ರಲ್ಲಿ ತೆರೆ ಕಂಡಿರುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ನಿರ್ಮಾಣದಲ್ಲಿ ಬಂದಂಥ ಚಿತ್ರ, MS ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಬಂದಂಥ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಅಂಬರೀಶ್, ಸುಧಾರಾಣಿ ಮತ್ತಿತರರು ಅಭಿನಯವನ್ನು ಮಾಡಿರ್ತಾರೆ. ಇದೀಗ ಆಸೆಗೊಬ್ಬ ಮೀಸೆಗೊಬ್ಬ ಚಲನಚಿತ್ರದಿಂದ ಶಿವರಾಜ್ ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಶಿವದೇಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಶಿವರಾಜ್ಕುಮಾರ್ ಮತ್ತು ಸುಧಾರಾಣಿ ಇಬ್ಬರು ಕೂಡ ನಾಯಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದಂಥ ಚಿತ್ರ ಅಂದರೆ ಆನಂದ್. ಈ ಒಂದು ಚಿತ್ರ 1986 ತೆರೆಯನ್ನು ಕಾಣುತ್ತೆ. ಹಳ್ಳಿಯಿಂದ ಬಂದು ತನ್ನದೇ ಆದಂಥ ಒಂದು ಸ್ವಂತ ಉದ್ಯಮವನ್ನು ಕಟ್ಟಿಕೊಳ್ಳೋದಕ್ಕೆ ಹೋರಾಡುವಂಥ ಒಬ್ಬ ಯುವಕನ ಕತೆ ಇದಾಗಿದೆ. ಹಾಗೆ ಈ ಚಿತ್ರದ ಹಾಡುಗಳು ಮತ್ತು ಇವರಿಬ್ಬರ ಒಂದು ಆ್ಯಕ್ಷನ್ಗೆ ಈ ಒಂದು ಚಿತ್ರ ಯಶಸ್ವಿಯನ್ನು ಗಳಿಸಿದೆ. ಹಾಗೆ ಬ್ಲ್ಯಾಕ್ ಬಸ್ಟರ್ ಕೂಡ ಆಗಿದೆ. ಇದೀಗ ಈ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ, ಶಿವದಯಶಂಕರ್ ಅವರ ರಚನೆ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಹಾಗೆಯೇ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಅಪರೂಪದ ಹಾಗೆ ಅದ್ಭುತವಾದಂತಹ ಜೋಡಿ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಭಾರತಿ ಅವರು. ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಪ್ರತಿಮಾರೂಪದ ಇದು ಜೋಡಿ ಅಂತಾನೆ ಹೇಳ್ಬೋದು. 28 ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಇವರು ಒಟ್ಟಿಗೆ ನಟಿಸಿದ್ದಾರೆ, ಹಾಗೆ ಎಲ್ಲ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಒಂದು ಚಿತ್ರ ಅಂದರೆ 1972 ತೆರೆ ಕಂಡಂತಹ ಚಿತ್ರ ಬಂಗಾರದ ಮನುಷ್ಯ. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಗ್ಗುರುತನ್ನ ಮೂಡಿಸಿದಂತಹ ಚಿತ್ರ ಇದು ಅಂತಾನೆ ಹೇಳ್ಬೋದು. ಹಾಗೆ ಅತ್ಯಂತ ಪ್ರಸಿದ್ಧವಾದಂತಹ ಚಿತ್ರಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳ್ಬೋದು. ಇದೀಗ ಬಂಗಾರದ ಮನುಷ್ಯ ಚಲನಚಿತ್ರದಿಂದ ಪಿ.ಬಿ. ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ನಿಜ ಜೀವನದಲ್ಲೂ ಕೂಡ ಅದ್ಭುತ ಸಹೋದರ ಜೋಡಿ, ಹಾಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಪರದೆ ಮೇಲೂ ಕೂಡ ಅಣ್ಣ ತಮ್ಮಂತರ ನಟಿಸಿರುವಂತಹ ಇನ್ನೊಂದು ಜೋಡಿ ಅಂತ ಹೇಳಿದ್ರೆ ಶಂಕರ್ ನಾಗ್ ಮತ್ತೆ ಆನಂದ್ ನಾಗ್ ಅವ್ರದ್ದು. ಅವರ ಸಂಯೋಜನೆಯಲ್ಲೂ ಕೂಡ ಬಂದಂತಹ ಅನೇಕ ಚಲನಚಿತ್ರಗಳು ಹಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಮಿಂಚಿನ ಹೋಟ, ರಾಮರಾಜ್ಯದಲ್ಲಿ ರಾಕ್ಷಸರು, ತಾಯಿ, ಜನ್ಮ ಜನ್ಮದ ಅನುಬಂಧ, ಹೀಗೆ ಹಲವಾರು ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಅದರಲ್ಲಿ ಒಂದು ಅಂದ್ರೆ ಜನ್ಮ ಜನ್ಮದ ಅನುಬಂಧ, ಇದೊಂದು ಕೌಟುಂಬಿಕ ಮತ್ತೆ ಭಾವನಾತ್ಮಕವಾದಂತಹ ಕಥಾ ಅಂದರವನ್ನ ಒಳಗೊಂಡಂತಹ ಮೂವಿ ಆಗಿತ್ತು. ಇದರಲ್ಲಿ ಇಬ್ಬರು ಸಹೋದರರ ನಡುವಿನ ಸಂಬಂಧ, ಬಾಂಧವ್ಯ ಯಾವ ರೀತಿ ಇರಬೇಕು ಅನ್ನೋದನ್ನ ಪ್ರತಿಬಿಂಬಿಸಿರುವಂತಹ ಚಿತ್ರ ಅಂತ ಹೇಳ್ಬೋದು. ಇದೀಗ ಜನ್ಮ ಜನ್ಮದ ಅನುಬಂಧ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ, ಚಿ ಉದಯಶಂಕರ್ ಅವರ ರಚನೆ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಇದು. ಹಾಗೆ ಸಮಯ ಆಗಿದೆ 10:56. ನೀವು ಟ್ಯೂನ್ ಮಾಡಿದರೆ ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಈ ದಿನದ ಸಿನಿಚಿಟ್ಟೆ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಇದಾಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜಿ ಲತಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಈ ಚಿತ್ರಗೀತೆಗಳನ್ನ ನಿಮ್ಮಿಷ್ಟದ ಗೀತೆಗಳನ್ನ ಕೇಳುವಂತಹ ಸಮಯ ಪ್ರತಿದಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗೋಸ್ಕರ ಮೂಡಿ ಬರುತ್ತೆ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೂ. ನಿಮ್ಮಿಷ್ಟದ ಹಾಡನ್ನ ಕೇಳೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮಗೆ ವಾಟ್ಸಪ್ ಸಂದೇಶವನ್ನ ಕಳಿಸ್ಬೇಕು, ನೀವು ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ಹಾಗೆ ಯಾವ ಚಿತ್ರದ ಹೆಸರನ್ನ ಬರೆದು ಹಾಗೆ ನಿಮ್ಮ ಹೆಸರನ್ನು ಸಹ ಬರೆದು ನಮಗೆ ನೀವು ಸಂದೇಶವನ್ನ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480909013, ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನ ಕಳುಹಿಸಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಸ್ನೇಹಿತರೆ, ಇಂದು ಹಿಂದಿ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ಮದನ್ ಮೋಹನ್ ಅವರ ಹುಟ್ಟುಹಬ್ಬ. ಅವರು ಹುಟ್ಟಿದಂತಹ ದಿನ ಇಂದು. ಈ ದಿನದಂದು ಅವರನ್ನು ನೆನೀತಾ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದಂತಹ ದಸ್ತಕ್ ಚಿತ್ರದ ಹಾಡನ್ನು ಕೇಳುವಂತಹ ಸಮಯ. ಕಿಶೋರ್ ಕುಮಾರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮದನ್ ಮೋಹನ್ ಅವರ ಸಂಗೀತವಿರುವಂತಹ ಹಾಡು, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯವಿರುವಂತಹ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ ದಸ್ತಕ್ ಚಿತ್ರದಿಂದ. ಕೇಳಿ ಎಂಜಾಯ್ ಮಾಡಿ.

0: ಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಇಂದು ಬಾಲಿವುಡ್ನ ಖ್ಯಾತ ಅಭಿನೇತ್ರಿ ಕರೀಷ್ಮಾ ಕಪೂರ್ ಅವರ ಹುಟ್ಟುಹಬ್ಬ ಸಹ ಇದೆ. ಅವರು ಅಭಿನಯಿಸಿದ ಯಾವ ಹಾಡುಗಳು ನಿಮಗೆ ಇಷ್ಟ, ಅವರು ಅಭಿನಯಿಸಿದಂತಹ ಯಾವ ಹಾಡನ್ನು ನೀವು ಈ ಸಮಯದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ನಮಗೆ ನೀವು ತಿಳಿಸಬಹುದು. ಹಾಗೆ ನಮಗೆ ವಾಟ್ಸಪ್ ಸಂದೇಶದ ಮೂಲಕ ಕರೀಷ್ಮಾ ಕಪೂರ್ ಹಾಗೂ ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಂತಹ ಹಾಡುಗಳನ್ನು ಕೇಳಬಹುದು ಅಂತ ಹೇಳ್ತಾ, ಮುಂದೆ ಮೂಡಿ ಬರ್ತಾ ಇದೆ ಮೆಹಬೂಬಾ ಚಿತ್ರದ ಹಾಡು. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ನಿಮಗೋಸ್ಕರ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆ.

0: ಮುಂದೆ ಏನು?
1: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
0: ಏನೋ ಮಾತಾಡ್ತಿದ್ಯಾ?
1: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acre ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋದಲ್ಲಿ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ.

ರೂಪಾ ಪಾಂಡುರಂಗರಾವ್ ಶ್ರವಣ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರಿಗೋಸ್ಕರ ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಸಪ್ರೇಮ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹೀರಾಮಣಿ ವರ್ಮಾ, ಪರಾಸ್ಮಣಿ ವರ್ಮಾ ಹಾಗೂ ಪುಷ್ಪೇಂದ್ರ ಮಣಿ ವರ್ಮಾ, ನೋಕೆಲಾಲ್ ವರ್ಮಾ ಅವರು ಛತ್ತೀಸ್ಗಢದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಮೆಹಬೂಬ ಚಿತ್ರದ ಹಾಡನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ. ಮತ್ತೊಂದು ಸಂದೇಶ ಬಂದಿದೆ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದ ಸಂದೇಶವನ್ನು ಕಳಿಸಿ, ಅವರು ಸಹ ಬರ್ಡೇ ಬೇಬಿ ಕರಿಷ್ಮಾ ಕಪೂರ್ ಅವರ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡಿದ್ದೀವಿ. ಅಭಿನೇತ್ರಿ ಕರಿಷ್ಮಾ ಕಪೂರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಅವರ ಅಭಿನಯದ ಹಾಡೊಂದನ್ನು ಈಗಾಗಲೇ ಪ್ರಸಾರ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ. ಹಾಗೆಯೇ ಮತ್ತೊಂದು ಸಂದೇಶ ಬಂದಿದೆ, ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಗೋಸ್ಕರ ಒಂದು ಹಾಡನ್ನು ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಗಣೇಶ್ ಪೇಟೆಯಿಂದ ಪ್ರವೀಣ್ ಮಾಧವಿ ಉಳ್ಳೆಕಟ್ಟಿ ರಾಹುಲ್ ರೇವತಿ ಅವರು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಕೇಳ್ತಾ ಇರುವ ಹಾಡು ನಮ್ಮ ಲೈಬ್ರರಿಯಲ್ಲಿ ಲಭ್ಯವಿದ್ದರೆ ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಸಂದೇಶ ಬಂದಿದೆ. ಸುಭನ್ ಕೋರಿ ಅವರು ಹಂಪಸಾಗರದಿಂದ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಪ್ರಸಾರ ಮಾಡಿ ನನ್ನ ಇಷ್ಟದ ಹಾಡು ಅಂತ ಹೇಳ್ತಾ ಇದ್ದಾರೆ. ನಂತರ ಸಂದೇಶ ಬಂದಿದೆ, ಯಾರಿದು, ಕೆ ಮಾಧವ್ ಪ್ರಕಾಶ್ ಅವರು ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ, ಅವರು ಸಹ ಅವರ ಇಷ್ಟದ ಹಾಡಿಗೋಸ್ಕರ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಹಾಗೂ ಮನೆಯವರು. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 2062 ಈ ಸಂಖ್ಯೆಯಿಂದ ಕಳಿಸಿದ್ದಾರೆ. ನಿಮ್ಮ ಹೆಸರನ್ನು ಬರೀರಿ ಮುಂದಿನ ಸಾರಿ ಸಂದೇಶವನ್ನು ಕಳಿಸುವಾಗ ಅಂತ ಹೇಳ್ತಾ. ಮತ್ತೊಂದು ಸಂದೇಶ ಬಂದಿದೆ, ಯಾರಿದು, ದಿವಾಕರ್ ಶಣೈ ಅವರು ಮೂಡುಬಿದ್ರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನಷ್ಟು ಸಂದೇಶಗಳು ನಮ್ಮ ಲೈಬ್ರರಿಯಲ್ಲಿ ನಿಮಗೋಸ್ಕರ

ಆಯ್ತಾ, ಪ್ಲೇಲಿಸ್ಟ್ ನಲ್ಲಿ ರೆಡಿ ಆಗಿದೆ. ನಿಮ್ಮಿಷ್ಟದ ಹಾಡುಗಳನ್ನ ಪ್ರಸಾರ ಮಾಡುವ ಆಪ್ಕಿ ಪಸಂದ್ ಕಾರ್ಯಕ್ರಮ ಪ್ರತಿದಿನ 11 ಗಂಟೆಯಿಂದ 12 ಗಂಟೆವರೆಗೂ ಪ್ರಸಾರ ಆಗುತ್ತೆ. ನೀವು ಸಂದೇಶವನ್ನ ಕಳುಹಿಸಿ ನಿಮ್ಮಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಬಹುದು. ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11 ಗಂಟೆ 29 ನಿಮಿಷ 4 ಸೆಕೆಂಡ್ಗಳು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಸ್ನೇಹಿತರೆ, ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ತೇಜಾಬ್ ಚಿತ್ರದ ಹಾಡು, ಅಮಿತ್ ಕುಮಾರ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಜಾವೇದ್ ಅಖ್ತರ್ ಅವರ ಸಂಗೀತ ನಿರ್ದೇಶನ.

ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮ, ನಿಮ್ಮಿಷ್ಟದ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ, ನಿಮ್ಮ ನೀವೇ ಕೇಳಿದಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರುವಂತಹ ಸಮಯ. ಈ ಸಮಯದಲ್ಲಿ ನೀವು ನಮಗೆ ಕರೆಯನ್ನು ಸಹ ಮಾಡಬಹುದು. ನಮ್ಮ ಸಂಖ್ಯೆ 0802228102206. ಈ ಸಂಖ್ಯೆಗೆ ನೀವು ಕರೆ ಮಾಡಿ ಸಹ ನಿಮ್ಮ ರಿಕ್ವೆಸ್ಟ್ ಅನ್ನ ನಮಗೆ ತಿಳಿಸಬಹುದು, ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡಬಹುದು ಅಂತ ಹೇಳ್ತಾ. ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣ.

ನಮಸ್ತೆ, ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಲೈಲಾ ಮಜ್ನು ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೋನು ಅವರು. ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿ ಹಾಗೆ ರಾಜಾ ಹಿಂದೂಸ್ತಾನಿ ಚಿತ್ರದ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಹಾಡುಗಳನ್ನ ಕೇಳ್ತಾ ಇದ್ದಾರೆ, ಹಾಗೆ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ. ಹಾಯ್, ಐ ಆಮ್ ಭವಾನಿ ಗಣೇಶ್ ಫ್ರಮ್ ಮೈಸೂರು ಅಂತ ಹೇಳ್ತಾ ಇದ್ದಾರೆ. ಇವರು ಸಹ ಇವರು ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡೊಂದನ್ನು ಕೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ. ನವೋದಯ ನಾಗರಾಜ್ ಅವರು ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ನಮ್ಮ ನೆಚ್ಚಿನ ಕಾಮನ ಬಿಲ್ಲುಗೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಸಂದೇಶವನ್ನು ಕಳಿಸಿದವರು ಅಂತ ನೋಡೋದಾದರೆ ಇವರ ಹೆಸರು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ, ಆದರೆ ಇವರ ಹೆಸರನ್ನು ಹಾಕೋದನ್ನು ಮರ್ತಿದ್ದಾರೆ ಅಂತ ಅನಿಸುತ್ತೆ. ನಂಬರ್ ಎಂಡಿಂಗ್ ವಿತ್ 39513 ಇವರಿಗೆ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಾಮನಬಿಲ್ಲಿಗೆ ಹಳೆಯ ಹಿಂದಿ ಹಾಡಿನ ಗೀತೆಯೊಂದಿಗೆ ಕಲ್ಯಾಣ ಕರ್ನಾಟಕ ಕಲಬುರಗಿ ನಗರದಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸಹ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಎ ಆರ್ ರೆಹಮಾನ್ ನಿರ್ದೇಶನದ ಹಾಡನ್ನು, ಸಂಗೀತ ನಿರ್ದೇಶನದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಮಣೂರು ಕುಂದಾಪುರದಿಂದ. ಮುಂದಿನ ಸಂದೇಶ ಬಂದಿದೆ. ಸದಾಶಿವ ಹಲಗೂರ ಬನಶಂಕರಿ ಎರಡನೇ ಹಂತದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಮದನ್ ಮೋಹನ್ ಅವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅವರನ್ನು ಈ ದಿನ ಅವರ ಹುಟ್ಟುಹಬ್ಬದ ದಿನ ಸ್ಮರಿಸೋಣ ಅಂತ ಹೇಳ್ತಾ ಕರಿಷ್ಮಾ ಕಪೂರ್ಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ. ಹಾಗೆ ಮುಂದಿನ ಸಂದೇಶ ಬಂದಿದೆ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ. ಹಾಗೆಯೇ ಶ್ರೀಹುವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ರಿಕ್ವೆಸ್ಟ್ ಅಂತೂ ನಮಗೆ ಬಂದು ತಲುಪಿದೆ. ಹಾಗೆ ನಿಮ್ಮ ಇಷ್ಟದ ಹಾಡುಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ರಾಜಾ ಹಿಂದೂಸ್ತಾನಿ ಚಿತ್ರದ ಹಾಡು, ಕರಿಷ್ಮಾ ಕಪೂರ್ ಅವರ ಬರ್ತ್ಡೇ ಪ್ರಯುಕ್ತ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕರೆ ಮಾಡಿದ್ರು. ಶ್ರೀಕಾಂತ್ ಅವರು ಸರ್ಜಾಪುರದಿಂದ ಕರೆ ಮಾಡಿ ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಮುಂದಿನ ಗೀತೆ ಬರ್ತಾ ಇದೆ, ದಿಲ್ ಹಿ ತೋ ಹೈ ಚಿತ್ರದ ಹಾಡು ಮುಖೇಶ್ ಅವರ ಧ್ವನಿಯಲ್ಲಿ. ಕೇಳಿ, ಎಂಜಾಯ್ ಮಾಡಿ.

ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಕೇಳಿದ್ರಿ. ನಮಗೆ ಕರೆಯನ್ನ ಸಹ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ನಮ್ಮ ಕೇಳುಗರು. ಅವರಿಷ್ಟದ ಹಾಡುಗಳನ್ನು ಸಹ ಪ್ರಸಾರ ಮಾಡುವಂತಹ ಪ್ರಯತ್ನ ಕಾರ್ಯಕ್ರಮದಲ್ಲಿ ನಡೀತು ಅಂತ ಹೇಳ್ತಾ ನಮಗೆ ಸಂದೇಶವನ್ನ ಮತ್ತಿನ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಶಿವಣ್ಣ ಅವರು ಮೈಸೂರಿನಿಂದ, ಶ್ರೀ ಹೂವಳೆ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಮುಂದಿನ ಸಂದೇಶ ಬಂದಿದೆ, ಶ್ರೀನಿವಾಸ್ ಜೆ ಪಿ ನಗರ್ ಮೈಸೂರಿನಿಂದ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ, ವೆಂಕಟೇಶ್ ಬೋಪ ವೆಂಕಟೇಶ್ ಅವರು ಬೋರ್ಡನ ಹೊಸಳ್ಳಿ ಇಂತ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹಾಡುಗಳು ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್ ಗಣೇಶ್, ಲಿಖಿತಾ ಯತೀಶ್ ಹಾಗೂ ಅಜಯ್ ಲೀಲಾ, ಪೂಜಾ ವಿಸ್ಮಯ ಪೂರ್ವಿಕ ರಾಜಾಜಿನಗರದಿಂದ ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಹಾಗೆ ಮುಂದಿನ ಸಂದೇಶ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ದಿನೇಶ್ ಅವರು ಸಹ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶವನ್ನ ಕಳಿಸಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು ಹಾಗೇನೆ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಯಾರೆಲ್ಲ ನಿಮ್ಮ ಹಾಡುಗಳು ಪ್ರಸಾರ ಆಗಿಲ್ವೋ ಅವರು ಖಂಡಿತವಾಗ್ಲೂ ಬೇಜಾರಂತೂ ಆಗಬೇಡಿ, ಮತ್ತೆ ನಾಳಿನ ಆಪ್ಕಿ ಪಸಂದ್ನಲ್ಲಿ ನಿಮ್ಮ ಸಂದೇಶ ಬರ್ತಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಕಾರ್ಯಕ್ರಮದ ಕೊನೆಯ ಹಾಡು ಹಕೀಕತ್ ಚಿತ್ರದಿಂದ ಲತಾ ಮಂಗೇಶ್ಕರ್ ರವರ ಧ್ವನಿಯಲ್ಲಿ ಮದನ್ ಮೋಹನ್ ರವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಕು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಖಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿಯಾಗಿದೆ. ಮತ್ತು ವಿಶೇಷವಾಗಿ ಇವತ್ತಿನಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ, ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ. ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953 ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನೂ ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1ರಿಂದ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ

0: ಶ್ಯಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ದತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ದಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮಸ್ತೆ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು, FM ರೈನ್ಬೋ 101.3 MHz.

0: ಮ್ಯೂಸಿಕಲಿ ಯಾಸ್ ಎಫ್ ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ನಲ್ಲಿ ನೀವು ಕೇಳ್ತೀರಾ ಈಗ ನಿಮ್ಮ ಫೇವರೇಟ್ ಕಾರ್ಯಕ್ರಮ ಕಾಮನ ಬಿಲ್ಲಿನಲ್ಲಿ ನವಿಲು ಗರಿ ಕಾರ್ಯಕ್ರಮವನ್ನು. ಸೊ ಮಧ್ಯಾಹ್ನ 1 ಗಂಟೆವರೆಗೆ ನವಿಲು ಗರಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ಮಾಹಿತಿ ಮನರಂಜನೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಚಂದ್ರಿಕಾ. ಹಾಂ, ಮಳೆರಾಯ ಏನೋ ಒಂದು ರೀತಿಯಲ್ಲಿ ಮುನಿಸು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂ ಆಗ್ತಾನೇ ಇದೆ. ಮಳೆ ಬಂದರೆ ಸಾಕು ಅಂತ ಹೇಳಿ ಅನಿಸಿದೆ ಕೂಡ ಅಲ್ವಾ. ಇನ್ನು ನಮ್ಮ ರೈತ ಮಿತ್ರನಿಗೂ ಕೂಡ ತುಂಬ ಅವಶ್ಯಕ ಈ ಮುಂಗಾರು ಮಳೆ. ಹಾಗೆ ಬೇಗ ಭೂಮಿ ತಾಯಿ ತಂಪಾಗಿ ಸುಭಿಕ್ಷವಾಗಲಿ ಎಲ್ಲ ಕಡೆ ಎನ್ನದೇ ನಮ್ಮ ಆಶೆ ಕೂಡ. ಹಾಂ, ಮೆಸ್ಸಿ ಹೊಡೆದ ಹೇಗಿತ್ತು ಹ್ಯಾಟ್ರಿಕ್ ಗೋಲ್ ನೋಡಿದ್ರಲ್ಲ, ಸಖತ್ತಾಗಿ ಖುಷಿ ಆಯ್ತು ತಾನೆ ಫಿಫಾ ವರ್ಲ್ಡ್ ಕಪ್ಪಲ್ಲಿ. ಆದ್ದರಿಂದ ಏನಂತ ಹೇಳಬೇಕು ಅಂದರೆ ನಿಜವಾಗ್ಲೂ ಇದೆಲ್ಲ ಒಂದು ರೀತಿಯಲ್ಲಿ ಎಲ್ಲ ಮಿಕ್ಸಪ್ ವಿಷಯಗಳನ್ನೆಲ್ಲ ತಗೊಂಡು ನಾವು ಇವತ್ತಿನ ನಮ್ಮ ಎಫ್ ಎಂ ರೇನ್ಬೋದ ನವಿಲು ಗರಿ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ಮಾತಾಡೋಣ. ಹಾಗೆ ಸರಿ ಇದ್ದರೆ ಮತ್ತೆ ನಮ್ಮ ನಿಮ್ಮ ಬಂದ ಅನುಬಂಧದಲ್ಲಿ ಪಯಣವನ್ನು ಶುರು ಮಾಡೋಣ. ಹಾಗೆ ಹೋಗ್ತಾ ಹೋಗ್ತಾ ಎಲ್ಲ ಕಡೆ ಗ್ರಾಫಿಟಿಗಳು ಕಾಣಿಸುತ್ತಲ್ಲ, ಅದನ್ನು ನೋಡ್ಕೊಂಡು ಹೋಗೋಣ. ಏನು ಗ್ರಾಫಿಟಿ ಮತ್ತು ಸ್ಟ್ರೀಟ್ ಆರ್ಟ್ ನೀವೆಲ್ಲ ನೋಡೇ ಇರ್ತೀರಾ, ಅದ್ರ ಬಗ್ಗೆ ಇವತ್ತಿನ ಮಾಹಿತಿ ಮನರಂಜನೆ ನಿಮಗಾಗಿ.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
2: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಎಫ್ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ನವಿಲುಗರಿ ಕಲರ್ಫುಲ್ ಕಾರ್ಯಕ್ರಮವನ್ನು. ನಾವು ಗ್ರಾಫಿಟಿ ಮತ್ತು ಸ್ಟ್ರೀಟ್ ಆರ್ಟ್ ಇವರುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವುಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ನೀವು ಅನ್ಕೋಬೋದು, ಏನ್ ಚಂದ್ರಿಕಾ ಗ್ರಾಫಿಟಿ ಅಂದರೆ ಏನಂತೀರಾ, ನಿಮ್ಗೆ ಗೊತ್ತಿದೆಯಾ? ಹೌದು, ನಾನಂತೂ ತಿಳಿಸ್ಕೊಡ್ತೀನಿ. ಏನು ಗೊತ್ತಾ, ಒಂದು ಎಕ್ಸಾಂಪಲ್ ನೋಡಿ. ಮನೇಲಿ ಪುಟ್ಟ ಮಕ್ಳು ಇರ್ತಾರಲ್ಲ, ಅವ್ರ ಹತ್ರ ಕ್ರಿಯಾನ್ಸ್ ಇರುತ್ತೆ, ಕಲರ್ಫುಲ್ ಪೆನ್ಸಿಲ್ಸ್ ಇರುತ್ತೆ, ಕಲರ್ ಪೆನ್ಸಿಲ್ಸು, ಮತ್ತು ಸ್ಕೆಚ್ ಪೆನ್ಸ್ ಇರುತ್ತೆ, ಪೆನ್ನು ಪೆನ್ಸಿಲ್ಲು ಏನೇನು ಬೇಕೋ ಎಲ್ಲ ಐಟಮು. ಅದರ ಸುಮಾರು ಒಂದು ಎರಡನೇ ಕ್ಲಾಸ್ ತನಕ ಇರ್ತಲ್ಲ ಮಕ್ಕಳು, ಎರಡು ಮೂರು ಕ್ಲಾಸ್, ಅವರು ಅಲ್ಲಿ ತನಕ ಅವ್ರಿಗೆ ತಲೆಯಲ್ಲಿ ಏನಿರುತ್ತೆ ಅಂದರೆ ಏನಾದ್ರು ಒಂದು ಚಿತ್ರ ಬಿಡಿಸ್ಬೇಕು, ಚಿತ್ರ ಬರಿಬೇಕು ಅಂತ ಇರುತ್ತೆ. ನೀವಿಲ್ಲದೆ ಇದ್ದಾಗ, ನೀವು ಕಿಚನಲ್ಲಿದ್ದಾಗ, ಅಥವಾ ಮನೆಯಲ್ಲೆಲ್ಲ ಮಿಕ್ಕಿದವ್ರು ಇನ್ಯಾವುದೋ ರೂಮಲ್ಲಿ ಸೇರಿಕೊಂಡಾಗ, ಇವ್ರದ್ದು ಒಂದು ರೂಮ್ ಇರುತ್ತಲ್ಲ, ಅಥವಾ ಅವ್ರದ್ದೊಂದು ಸಪ್ರೇಟ್ ಫೇವ್ರೇಟ್ ಗೋಡೆ ಇರುತ್ತಲ್ಲ, ಆ ಗೋಡೆಗಳ ಮೇಲೆ ಬಾಗಿಲ ಮೇಲೆ ತಗೊಂಡು ಕ್ರೇಯಾನ್ಸಿಂದ ಉಜ್ಜಿ ಉಜ್ಜಿ ಉಜ್ಜಿ ಒಂದು ದೊಡ್ಡ ಕಲೆಯನ್ನು ಅರಳಿಸ್ತಾರಲ್ಲ, ದಟ್ ಈಸ್ ಕಾಲ್ಡ್ ಗ್ರಾಫಿಟಿ. ಅದನ್ನೇ ಗ್ರಾಫಿಟಿ ಅಂತ ಹೇಳಿ ಹೇಳೋದು. ಯಾಕೆ ಅಂತ ಹೇಳಿದ್ರೆ, ಇನ್ನೂ ಹಲವಾರು ಕಡೆ ನಾವು ಈ ಅಂದಗಿಡಿಸೋ ಕಾಂಪೌಂಡ್ಗಳನ್ನ ಕೂಡ ಗ್ರಾಫಿಟಿಯಾಗಿ ನೋಡ್ತಿರ್ತೀವಿ, ಬಳ್ಳಿ ಚಿತ್ರಗಳನ್ನ ನೋಡ್ತಾ ಕೂಡ ಬರೆದಿರ್ತಾ ಇರ್ತಾರೆ. ಈ ಗ್ರಾಫಿಟಿಗಳ ಲೋಕದಲ್ಲಿ ಒಂದು ಪಯಣವನ್ನು ಬಾರಿಸಿದಾಗ, ಹಾಗೇನೆ ಗ್ರಾಫಿಟಿ ಅಂದರೆ ಇನ್ನೂ ತುಂಬ ಸಿಂಪಲ್ಲಾಗಿ ಏನು ಹೇಳಬೇಕು ಅಂದರೆ, ಈ ಸಾರ್ವಜನಿಕ ಅಂದರೆ ಪಬ್ಲಿಕ್ ಪ್ಲೇಸಲ್ಲಿರ್ಬೋದು, ಪ್ರೈವೇಟ್ ಗೋಡೆಗಳ ಮೇಲೆ ಇರ್ಬೋದು, ಬಸ್ ಮೇಲೆ, ಕಟ್ಟಡಗಳ ಮೇಲೆ, ಸೇತುವೆಗಳ ಮೇಲೆ, ಇವುಗಳ ಮೇಲ್ಗಡೆ ಅಂದರೆ ಇವುಗಳ ಮೇಲ್ಮೈ ಮೇಲೆ ಚಿತ್ರಗಳು, ಚಿಹ್ನೆಗಳು ಅಥವಾ ಬರಹಗಳನ್ನು ಬಿಡಿಸೋ ಆರ್ಟ್ ಕಲೆ ಇದೆಯಲ್ಲ, ಅದನ್ನು ಗ್ರಾಫಿಟಿ ಅಂತ ಹೇಳ್ತೀವಿ. ಕೆಲವು ಸಲ ಇದು ಬ್ಯೂಟಿಫುಲ್ ಆರ್ಟ್ ಆಗಿರಬಹುದು, ಆರ್ ಎಲ್ಸ್ ಕೆಲವು ಸಲ ಅನಧಿಕೃತ ಬರಹ ಕೂಡ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಪರ್ಮಿಷನನ್ನು ತಗೊಳ್ಳೇಬೇಕಾಗಿರುತ್ತೆ ನಾವು ಒಂದು ಆರ್ಟ್ನ ಬರಿಬೇಕಾದ್ರೆ.
2: ರಾಧಿಕಾ, ಮಗಂಗೆ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
3: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ,
4: ಒಳ್ಳೆ ಟೀಚರ್ಸ್ ಇರಬೇಕು,
3: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
2: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
5: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಸೊ ಈ ಗ್ರಾಫಿಟಿ ಅಥವಾ ಈ ಸ್ಟ್ರೀಟ್ ಆರ್ಟ್ ಅಂದರೆ ಬೀದಿಯ ಒಂದು ಕಲೆ, ಗೋಡೆಗಳ ಮೇಲೆ ಕಲೆ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ನಿಮಗೆ ಮತ್ತೆ ಪ್ರಶ್ನೆ ಕೇಳಲೇಬೇಕು ತಾನೇ, ನೀವು ಉತ್ತರ ಕೊಡಬೇಕಲ್ಲ. ಖಂಡಿತವಾಗ್ಲೂ ಏನು ಇವತ್ತಿನ ಪ್ರಶ್ನೆ ಅಂದರೆ, ನಿಮಗೆ ಇಷ್ಟವಾದ ಸ್ಟ್ರೀಟ್ ಆರ್ಟ್ ಯಾವುದು? ಮೆಸೇಜ್ ಮಾಡಿ. ನೀವು ಎಷ್ಟೊಂದು ಕಡೆ ನೋಡಿರ್ತೀರಲ್ಲ, ನೀವು ಮೆಟ್ರೋಲ್ಲಿ ಹೋಗ್ಬೇಕಾರೆ ಅಥವಾ ಬಸ್ಗಳಲ್ಲಿ ಹೋಗ್ಬೇಕಾರೆ, ಊರಿಂದ ಊರಿಗೆ ಹೋಗ್ಬೇಕಾರೆ ಯಾವುದೋ ಗೋಡೆಗಳ ಮೇಲೆ ಇರಬಹುದು ಅಥವಾ ಒಂದು ಬ್ಯೂಟಿಫುಲ್ ಪೇಂಟಿಂಗ್ ಇರಬಹುದು, ಇದನ್ನು ನೋಡಿದಾಗ ಏನನ್ಸಿತ್ತು ಅಂತ ಹೇಳಿ ನೀವು ವಾವ್ ಅಂತ ಹೇಳಿರ್ತೀವಲ್ಲ, ಆ ವಾವ್ ಶಬ್ದಕ್ಕೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಆದ್ದರಿಂದ ನಿಮಗೆ ಇಷ್ಟವಾದ ಸ್ಟ್ರೀಟ್ ಆರ್ಟ್ ಯಾವುದು ಅಂತ ಹೇಳಿ ನೀವು ನಮಗೆ ಮೆಸೇಜ್ ಮಾಡಬಹುದು. ನಮ್ಮ ವಾಟ್ಸಪ್ ನಂಬರ್ 9480901013, 9480103 ಕ್ಕೆ ನೀವು ನಿಮ್ಮ ಮೆಸೇಜನ್ನು ಕಳಿಸ್ಕೊಡ್ಬಹುದು.

ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮವನ್ನ. ನವಿಲುಗರಿ ಕಾರ್ಯಕ್ರಮದಲ್ಲಿ ಈ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ನೀವು ಕೇಳ್ತಾ ಇದ್ದಾಗ ನಾ ಹೇಳಿದೆ ಈ ಗ್ರಾಫಿಟಿ ಮತ್ತೆ ಸ್ಟ್ರೀಟ್ ಆರ್ಟ್ ಏನೆರಡು ಒಂದೇನಾ? ಖಂಡಿತವಾಗ್ಲೂ ಬೇರೆ ಬೇರೆ, ಎರಡೂ ಬೇರೆ. ಗ್ರಾಫಿಟಿ ಬೇರೆ, ಸ್ಟ್ರೀಟ್ ಆರ್ಟ್ ಬೇರೆ, ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಏನು ಗೊತ್ತಾ, ಒಂದು ಕಾಲದಲ್ಲಿ ಈ ಹಸಿ ಚಿತ್ರ ಅಂತ ಹಳ್ಳಿಗಳಲ್ಲಿ ಒಂದು ಗೋಡೆಗೆ ವೈಟ್ ಪೇಂಟ್ ಮಾಡಿಬಿಟ್ಟು ಅಥವಾ ವೈಟ್ ಸುಣ್ಣ ಹಚ್ಚಿಬಿಟ್ಟು ಅದಕ್ಕೆ ಆರ್ಟಿಸ್ಟಿಕ್ಕಾಗಿ ಒಂದು ರಥವಾ ಅಥವಾ ಆ ಥರದ್ದು ಮರಿತಾ ಇದ್ರಲ್ಲ, ಇದನ್ನು ಹಸಿ ಚಿತ್ರ ಅಂತ ಹೇಳ್ತಾ ಇದ್ರು. ಈಗಲೂ ನಮ್ಮ ಗುಡ್ಡಗಾಡು ಜನಾಂಗಗಳಲ್ಲಿ, ಮನೆಗಳಲ್ಲಿ, ಆ ಮಣ್ಣಿನ ಮನೆಗಳಲ್ಲಿ ನಾವು ನೋಡಬಹುದು. ಆಮೇಲೆ ಸುಂದರವಾಗಿ ಹಳ್ಳಿ ಮನೆಗಳಲ್ಲಿ ಬಿಡಿಸ್ತಾ ಇದ್ರಲ್ಲ, ಇನ್ನು ಕಾಡಿನ ಮನೆಗಳಲ್ಲಿ ಗೋಡೆಗಳನ್ನ ಅಲಂಕರಿಸ್ತಾ ಇದ್ದಿದ್ದು ಯಾವುದು ಗೊತ್ತಲ್ಲ, ನಿಮಗೆ ಗೊತ್ತಲ್ಲ, ನಮ್ಮ ಜಾನಪದ ವರ್ಲಿ ಆರ್ಟ್. ಈ ವರ್ಲಿ ಆರ್ಟ್ ಇದೀಗ ಒಂಥರ ಮೆಟ್ರೋ ಪಟ್ಟಣಗಳಲ್ಲಿ ಗೋಡೆಗಳ ಮೇಲೆ ರಾಜಿಸ್ತಾ ಇದೆ. ಈವನ್ ನಮ್ಮ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಸುತ್ತ ತಮ್ಮ ಪ್ರತಿಭೆ ತೋರಿಸ್ತಾನೇ ಇದೆ. ಇದು ವರ್ಲಿ ಆರ್ಟ್ ಅನ್ಬೋದು. ಭಾರತದಲ್ಲಿ ವಿವಿಧ ಪಟ್ಟಣಗಳ ಗೋಡೆಗಳ ಮೇಲೆ ಚಿತ್ರ ಬರೆಯೋಕ್ಕೆ ಒಂಥರ ಕಲಾಕಾರರನ್ನು ಆಹ್ವಾನಿಸ್ತಾರೆ ಇಷ್ಟೊಂದು ಸತಿ. ಆಮೇಲೆ ಈ ಕೊಳಚೆ ಪ್ರದೇಶಗಳಿರ್ತಲ್ಲ, ಅದ್ರ ನಡುವೆ ಒಂದು ತಡೆಗೋಡೆ ಇರುತ್ತೆ. ಆ ಗೋಡೆ ತುಂಬ ಒಂಥರ ಕೆಟ್ಟದನ್ನ ಕಾಣಬಾರ್ದು ಅಂತ ಹೇಳಿಬಿಟ್ಟು, ಸುಂದರವಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಅಲ್ಲಿ ಕೂಡ ಚಿತ್ರಗಳನ್ನು ನೀವು ಕಂಗೊಳಿಸ್ತಾ ಇರೋದನ್ನು ನೋಡಬಹುದು. ಈ ಚಿತ್ರಗಳಿದೆಯಲ್ಲ, ಈ ಪಟ್ಟಿಗಳನ್ನ ಸುಂದರವಾಗಿ ಮಾಡುತ್ತೆ. ಆಮೇಲೆ ಆ ಊರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲಾ ಏನು ಆರ್ಟ್ನಿಂದ ಅಂತ ಹೇಳಿ. ಕೆಲವು ಊರುಗಳಲ್ಲಿ ಅಧಿಕಾರಿಗಳು ಕೆಲವು ನಿರ್ದಿಷ್ಟ ಬೀದಿಗಳನ್ನು ಗ್ರಾಫಿಟಿಗಾಗಿ ಬಿಟ್ಕೊಡ್ತಾರೆ. ಅಲ್ಲಿ ಗೋಡೆಗಳ ಮೇಲೆ ಆರ್ಟಿಸ್ಟ್ಗಳು ತಮಗೆ ಇಷ್ಟ ಬಂದ ಚಿತ್ರಗಳನ್ನು ರಚಿಸಬಹುದು. ತಾವು ಯಾವುದು ಆರ್ಟಿಸ್ಟನ್ನ ಇಟ್ಕೊಂಡಿರ್ತಾರೋ ತಮ್ಮ ಮನಸ್ಸಿನಲ್ಲಿ ಅದನ್ನು ಬರೀಬೋದು. ಪರ್ಟಿಕ್ಯುಲರ್ ಪ್ಲೇಸು, ಗೋಡೆಗಳನ್ನು ಮಾತ್ರ ಬಿಟ್ಕೊಡ್ತಾರೆ. ಹಾಗೆಯೇ ಇದರಲ್ಲೇನಾಗುತ್ತೆ ಅಂದರೆ ಫಿಕ್ಸ್ ನಿಟ್ ಅಂತ ಒಬ್ಬಳು ಇದ್ದಾರೆ, ಅವರು ಇದು ಪೆನ್ ನೇಮ್ ಫಿಕ್ಸ್ ನಿಟ್ ಅಂತ, ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿಬಿಟ್ಟು, ನ್ಯೂಯಾರ್ಕ್ನ ಗ್ರಾಫಿಟಿ ಕಲಾವಿದೆ ಇವರು. ಗೋಡೆಗಳ ಮೇಲೆ ಹೂ ಹಣ್ಣುಗಳು ಗ್ರಾಫಿಟಿ ಬರೀತಾರೆ. ಅಲ್ಲಿ ಅಂಗಡಿ ಮಾಲೀಕರು ತಮ್ಮ ಗೋಡೆ ಮತ್ತು ಶಟ್ರ್ಗಳ ಮೇಲೆಲ್ಲ ಗ್ರಾಫಿಟಿ ರಚಿಸಲ್ಲ ಈಕೆನ ಕರೀತಾ ಇರ್ತಾರೆ. ಬ್ರೆಜಿಲ್ನಲ್ಲಿ ಫ್ಲೈಓವರ್ಗಳ ಕೆಳಗಡೆ ಸ್ಟ್ರೀಟ್ ಆರ್ಟ್ ಮ್ಯೂಸಿಯಂಗಳು ಕಾಣಿಸ್ಕೊಳ್ತಾ ಇದೆ. ಹಾಗೆಯೇ ಮಲೇಷ್ಯಾದಲ್ಲಿ ಗೋಡೆ ಕಲಾವಿದರು ಮುಕ್ತ ಸ್ವಾಗತ ಇದೆ, ಎಲ್ಲಿ ಬೇಕಾದ್ರೂ ಬರೀಬಹುದು ಅಂತ ಹೇಳಿಬಿಟ್ಟು. ಕೌಲಾಲಂಪುರ್ನಲ್ಲೂ ಎಲ್ಲ ಗೋಡೆಗಳ ಮೇಲೆ ನೀವು ಸುಂದರ ಚಿತ್ರಗಳನ್ನ ನೋಡಬಹುದು. ನೀವು ಯಾವಾಗನ ವಿಸಿಟ್ ಮಾಡಿದರೆ ಸರಿ, ಇಲ್ಲಾಂದರೆ ನೋಡಿದರೆ, ಹೋಗೋದಿದ್ರೆ ನೋಡಿ ಖಂಡಿತವಾಗ್ಲೂ. ಇಲ್ಲಿ ಪ್ರತಿ ವರ್ಷ ಒಂದು ಬೀದಿ ಉತ್ಸವ ನಡೆಯುತ್ತೆ, ಗ್ರಾಫಿಟಿ ಮತ್ತು ಸ್ಟ್ರೀಟ್ ಆರ್ಟ್ ಪ್ರದರ್ಶನ ಕೂಡ ನಡೆಯುತ್ತೆ. ಇಂಗ್ಲೆಂಡ್ನಲ್ಲಿ ಗ್ರಾಫಿಟಿ ಕಾನೂನು ಬಾಹಿರ, ಅಲ್ಲಿ ಬರೆಯೋ ಹಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಕಿಂಗ್ ಮತ್ತು ಕ್ವೀನ್ ಇತ್ತಲ್ಲ, ಅದಕ್ಕೋಸ್ಕರ ಆ ರೂಲ್ ಇದ್ರಿಂದ ಇಲ್ಲ. ಅದಕ್ಕೋಸ್ಕರ ಎಲ್ಲ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೆಲವು ಏರಿಯಾಗಳಲ್ಲಿ ಕೆಲವು ಗೋಡೆಗಳನ್ನು ಬಿಟ್ಕೊಟ್ಟಿದ್ದಾರೆ, ಅಲ್ಲಿ ಮಾತ್ರ ಇವರು ಚಿತ್ರಗಳನ್ನು ಮತ್ತು ಗ್ರಾಫಿಟಿಗಳನ್ನ ಬರಿಬಹುದು ಅಂತ ಹೇಳಿ ಹೇಳ್ತಾರೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲಿನಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ಗ್ರಾಫಿಟಿ ಮತ್ತು ಸ್ಟ್ರೀಟ್ ಆರ್ಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಬೀದಿಯಲ್ಲೇ ಕಲೆಗಳು ಅಂತ ಹೇಳಿಬಿಟ್ಟು ನೀವು ನಿಮಗೆ ಇಷ್ಟವಾದ ಸ್ಟ್ರೀಟ್ ಆರ್ಟ್ ಯಾವುದು ಅಂತ ಹೇಳಿ ಮೆಸೇಜ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9489090013 ವಾಟ್ಸಪ್ ನಂಬರ್ 9480901013 ಇಲ್ಲಿಗೆ ನೀವು ಮೆಸೇಜ್ನ ಕಳಿಸ್ಕೊಡಿ. ನಿಮ್ಮ ಇಷ್ಟವಾದ ಸ್ಟ್ರೀಟ್ ಆರ್ಟ್ ಯಾವುದು, ಎಲ್ಲಿ ನೋಡಿದ್ದೀರಾ ಅಂತ ಹೇಳಿ ತಮಗೆ ಮೆಸೇಜ್ ಮಾಡಿ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
7: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
8: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
7: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ.

0: ಪಾರ್ಸೆಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಹಿಂಗ್ಯಾಕ ಅಯ್ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
7: ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್, FM ರೇನ್ಬೋ 101.3 MHz ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲು ಗರಿ ಕಲರ್ಫುಲ್ ಪ್ರೋಗ್ರಾಮ್ ನಲ್ಲಿ. ನಾನು ಚಂದ್ರಿಕಾ. ನಾವು ಇವತ್ತು ಗ್ರಾಫಿಟಿ ಮತ್ತೆ ನಮ್ಮ ಸ್ಟ್ರೀಟ್ ಆರ್ಟ್ ಬೀದಿ ಕಲೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಬೀದಿ ಚಿತ್ರ ಮತ್ತೆ ಗ್ರಾಫಿಟಿ, ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳಿದ್ನಲ್ಲ. ಹೌದು, ಇದು ಬೀದಿ ಕಲೆ ಅಥವಾ ಸ್ಟ್ರೀಟ್ ಆರ್ಟ್ ಇದೆಯಲ್ಲ, ಅನುಮತಿ ಇಲ್ಲದೆ ರಚಿಸುವ ಚಿತ್ರ ಇದೆಯಲ್ಲ, ಅದನ್ನು ಗ್ರಾಫಿಟಿ ಅಂತಾರೆ. ಇದು ಎಷ್ಟೇ ಸುಂದರವಾಗಿರಲಿ, ಇದೊಂದು ವಿಧ್ವಂಸಕ ಕೃತ್ಯ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ದಂಡನಾರ್ಹ ಕೂಡ ಅಂತ ಕೆಲವು ಪಟ್ಟಣಗಳಲ್ಲಿ ಅಧಿಕಾರಿಗಳು ಹೇಳ್ತಾರೆ. ಗ್ರಾಫಿಟಿಯಲ್ಲಿ ಸಾಮಾನ್ಯವಾಗಿ ಅಕ್ಷರಗಳು, ಬರಹಗಳು ಮತ್ತು ಲಿಖಿತ ಮೆಸೇಜ್ಗಳು ಕೂಡ ಹೆಚ್ಚಾಗಿರುತ್ತೆ. ಈ ಸ್ಟ್ರೀಟ್ ಆರ್ಟ್ನಲ್ಲಿ ಏನಾಗಿರುತ್ತೆ, ಚಿತ್ರಗಳು ಮತ್ತು ರಂಗಿನ ಆಕೃತಿಗಳು ಇರುತ್ತೆ. ಈ ಚಿತ್ರಗಳಲ್ಲಿ ಸಂದೇಶ ಇರಬಹುದು ಅಥವಾ ಅಲಂಕಾರಿಕವಾಗಿಯೂ ಇರಬಹುದು, ಈ ರೀತಿಯೆಲ್ಲ ಇರುತ್ತಲ್ಲ, ಇದು ಒಂಥರ ಸ್ಟ್ರೀಟ್ ಆರ್ಟ್. ಈ ಬೀದಿ ಚಿತ್ರಗಳು ತುಂಬಾ ಇಷ್ಟಾಗುತ್ತೆ, ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಈವನ್ನು ನಮ್ಮ ದೇಶದಲ್ಲಿ ಇರಬಹುದು, ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಕೂಡ ಸ್ಟ್ರೀಟ್ ಆರ್ಟ್ಗೆ ತುಂಬ ಹೆಸರುವಾಸಿಯಾಗಿರುವಂತಹ ಊರುಗಳಿದೆ. ಆದರೆ ಈ ಗ್ರಾಫಿಟಿ ಇದೆಯಲ್ಲ, ಗ್ರಾಫಿಟಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಒಬ್ಬ ಕಲಾವಿದ ಒಂಥರ ಕಳ್ಳತನದಲ್ಲಿ ಬರಿಬೇಕಾಗತ್ತೆ ಈ ಗ್ರಾಫಿಟಿನ. ಯಾಕೆಂದರೆ ಪರ್ಮಿಷನ್ ಇರೋದಿಲ್ವಲ್ಲ ಗ್ರಾಫಿಟಿ ಬರೆಯೋಕ್ಕೆ. ಯಾವುದೋ ಒಂದು ಅಂದರೆ ಪರ್ಮಿಷನ್ ತಗೊಳ್ಳದೇ ಇರೋ ಗೋಡೆಗಳ ಮೇಲೆ ಇರಬಹುದು, ಅಥವಾ ಯಾವುದೋ ಒಂದು ವಾಲ್ ಮೇಲೆ ಇರಬಹುದು, ಅಥವಾ ಇನ್ಯಾವುದೋ ಹೇಳಿದ್ನಲ್ಲ ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಇರಬಹುದು, ಅಂತ ಅದ್ರ ಮೇಲೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಮನುಷ್ಯ ಕಳ್ಳತನದಲ್ಲಿ ಬಂದು ಬೇಗ ಆರ್ಟ್ನ ಬರಿಬೇಕು. ಆ ಬೇಗ ಬರೆಯೋ ಒಂದು ಛಾತಿಯಲ್ಲಿ ಏನು ಮಾಡಿಬಿಡ್ತಾರೆ, ಒಂಥರ ಮಾಸ್ಕ್ ಎಲ್ಲ ಧರಿಸ್ಕೊಂಡಿರ್ತಾರೆ. ಮತ್ತೆ ಇನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಕ್ಯಾನ್ವಾಸಿಂದೆಲ್ಲ ನಿಜವಾಗ್ಲೂ ಬರೆಯೋಕ್ಕೆ ಆಗೋದಿಲ್ಲ. ಬೇಗ ಬೇಗ ಪೇಂಟಿಂಗ್ನಲ್ಲಿ ಯಾವುದೇ ರೀತಿಯಲ್ಲಿ ಬೇಕೋ ಅದು ಮಾಡ್ತಾರೆ. ಅದೇ ನೀವು ಥಿಂಕ್ ಮಾಡಿ, ಬೀದಿ ಚಿತ್ರಗಳಲ್ಲಿ ಪರ್ಮಿಷನ್ ತಗೊಂಡಿರ್ತಾರೆ, ನೀಟಾಗಿ ಬರೀತಾ ಒಂಥರ ಆ ಕಲೆನ ಕೂಡ ಆಸ್ವಾದಿಸ್ಕೊಂಡು ಬಹಳ ಚೆನ್ನಾಗಿ ಬರೆದು ಹೋಗಿರ್ತಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಕನ್ನಡ ಕಾಮನಬಿಲ್ಲಿನಲ್ಲಿ ಚಂದ್ರಿಕಾ ನಿಮ್ಮೊಟ್ಟಿಗೆ ನವಿಲುಗರಿ ಪ್ರೋಗ್ರಾಂನಲ್ಲಿ ನಾವು ಇವತ್ತು ಗ್ರಾಫಿಟಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ. ಹೌದು, ಈ ಬೀದಿ ಗೋಡೆ ಮೇಲೆ ಚಿತ್ರ ಬರೆಯೋದು ಒಂದು ಪುರಾತನ ಗೀಳು ಅಂತ ಹೇಳಿ ಹೇಳ್ತಾರೆ. ತುಂಬ ಹಳೆ ಕಾಲದಿಂದ, ಈವನ್ ಪ್ರಾಚೀನ ರೋಮನರ್ ಕಾಲದಲ್ಲೂ ಗೋಡೆಗೆ ಮೇಲೆ ಗೀಚೋದು ಹಾಗೆ ಚಿತ್ರ ಬರೆಯೋರು ಇದ್ರು. ಗ್ರಾಫಿಟಿ ಎಂಬ ಹೆಸರು ಈ ಚಿತ್ರಗಳಲ್ಲಿ, ಅಂದರೆ ಈ ನಮ್ಮ ಸಿಟಿಗಳಿದೆಯಲ್ಲ ಅದರದ ಅಂದ ಕೆಡಿಸುತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ತುಂಬ ಆಪಾದನೆ ಇತ್ತು. ಅವ್ರು ಬರೆದ್ರೆ ಸಿಟಿ ಕ್ಲೀನಾಗಿರಬೇಕು, ಆ ಥರ ಅಲಂಕಾರ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಇವುಗಳ ಮೇಲೆ ಇವನು ನಾಗರಿಕರು ಕೂಡ ಅದನ್ನೇನಾದ್ರು ಚಿತ್ರಗಿತ್ರ ನೋಡಿಬಿಟ್ರೆ ಪ್ರಾಚೀನ ಕಾಲದಲ್ಲಿ ಕೆಂಗಂಡು ಬಿಡ್ತಾ ಇದ್ರಂತೆ, ಏ ಥೂ ಇದೇನು ಹಿಂಗೆ ಬರೆದಿದ್ದಾರೆ ಅಂತ. ಗ್ರಾಫಿಟಿ ಕಲಾವಿದರನ್ನು ಪೊಲೀಸರು ಬೆನ್ನಟ್ಟಿ ಕೂಡ ಅಟ್ಟಿಸ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾ ಇದ್ರಂತೆ. ಆದರೆ ಈಗ ಟೈಮ್ ಹ್ಯಾಸ್ ಬೀನ್ ಚೇಂಜ್ಡ್ ಸೋ ಮಚ್. ಜಗತ್ತಿನ ಸುತ್ತ ಪಟ್ಟಣಗಳಲ್ಲಿ ಎಲ್ಲ ಚಿತ್ರ ಬರೆಯೋರಿಗೆ ಗೋಡೆಗಳನ್ನ ಬಿಟ್ಕೊಡ್ತಾ ಇದ್ದಾರೆ.

ಕಲಾವಿದರಿಗೆ ಹಣ ಕೊಟ್ಟು ಕೂಡ ಚಿತ್ರ ಬರೆಸ್ತಾರೆ. ಈ ಚಿತ್ರ ನಗರದ ಬಡಾವಣೆಗಳ ಮೌಲ್ಯ ಹೆಚ್ಚಿಸುತ್ತೆ ಅಂತ ಹೇಳಿ, ವ್ಯಾಲ್ಯೂಸ್ ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ನೀವು ಕ್ರೂಜ್ಬರ್ಗ್ ಅಂತ ಇದೆಯಲ್ಲ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಬರ್ಲಿನ್ ಜರ್ಮನಿಲಿರೋದು. ಆ ಕ್ರೂಜ್ಬರ್ಗಲ್ಲಿ ನೆಲದಿಂದ ಸೂರ್ಯನ ತನಕ ಅಂದರೆ ಮೇಲ್ಗಡೆ ಟಾಪ್ ತನಕನೂ ಚಿತ್ರಾಲಂಕಾರ ಪಡೆದ ಮನೆ ಈ ಪ್ರದೇಶಕ್ಕೆ ಬರ್ಲಿನ್ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿ ಕೂಡ ಕೀರ್ತಿ ಬಂದಿದೆ. ಫುಲ್ ಹೋಲ್ ಆಫ್ ದ ಸ್ಟ್ರೀಟ್ ಮೇಲೆ ಮಹಡಿ ಮೇಲ್ ತನಕನೂ ಡಿಸೈನ್ ಡಿಸೈನ್ ಡಿಸೈನ್ ಆಗಿ ಪೇಂಟಿಂಗ್ನ ಮಾಡಿದ್ದಾರೆ. ಹಾಗೆ ಮೆಲ್ಬರ್ನ್ ಆಸ್ಟ್ರೇಲಿಯಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೊಸಿಯರ್ ಸ್ಟ್ರೀಟ್ ಅಂತ ಇದೆ. ಈ ಹೊಸಿಯರ್ ಸ್ಟ್ರೀಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ದಿನಕ್ಕೊಂದು ರೂಪ ಬದಲಿಸ್ತಾ ಇರುತ್ತೆ. ಈ ಬೀದಿ ದಿನ ಒಬ್ಬೊಬ್ಬರು ಬಂದು ತಮಗೆ ಬೇಕಾದಂತಹ ಚಿತ್ರಗಳನ್ನ ಬದಲಿಸಿ ಹೋಗ್ತಾ ಇರ್ತಾರೆ. ಹಾಗೆಯೇ ಈ ಗ್ರಾಫಿಟಿ ಮತ್ತು ಇದರಿಂದ ಬಹಳ ಉಪಯೋಗಗಳು ಕೂಡ ಇದೆ. ಒಂಥರ ಒಬ್ಬ ಕಲಾವಿದನಿಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ಆಮೇಲೆ ಕಲಾವಿದರು ತಮ್ಮ ಪ್ರತಿಭೆಯನ್ನು ಅರಳಿಸಬಹುದು ಗ್ರಾಫಿಟಿಗಳ ಮೂಲಕ. ಸಾರ್ವಜನಿಕರ ಸ್ಥಳಗಳಲ್ಲಿ ಆಕರ್ಷಕವಾಗಿ ಅಲಂಕಾರಿಕವಾಗಿ ಮತ್ತು ಒಂಥರ ಸಾಮಾಜಿಕ ಜಾಗೃತಿಯನ್ನು ಮಾಡಬಹುದು. ಪರಿಸರ ಸಂರಕ್ಷಣೆ ಬಗ್ಗೆ ಇದನ್ನೆಲ್ಲ ನೀವು ನೋಡಿರ್ತೀರಲ್ಲ, ಕಾಂಪೌಂಡ್ ಮೇಲೆ ಪರಿಸರ ಉಳಿಸಿ ಅಂತ ಹೇಳಿಬಿಟ್ಟು. ಈವನ್ ಫಾರ್ ಎಕ್ಸಾಂಪಲ್ ನಮ್ಮ ಲಾಲ್ಬಾಗ್ ಗೋಡೆ ಮೇಲೆಲ್ಲ ಫುಲ್ಲು ಬರೆದಿರೋದನ್ನು ನೋಡಿದರೆ, ಆ ಗಿಡಗಳ ಬಗ್ಗೆ ಇರೋ ಒಂದು ವಾಮ್ದ್, ಆ ಗಿಡಗಳ ಬಗ್ಗೆ ಇರೋ ಸಂದೇಶ, ಇವನ್ನೆಲ್ಲ ಕೆರೆಗಳ ಬಗ್ಗೆ ನೋಡ್ತಾ ಹೋಗ್ತಾ ಇರ್ತೀವಿ. ಆರೋಗ್ಯದ ಬಗ್ಗೆ ಇರುತ್ತೆ, ಶಿಕ್ಷಣದ ಬಗ್ಗೆ ಇರುತ್ತೆ, ಇದೆಲ್ಲ ವಿಷಯಗಳ ಬಗ್ಗೆ ಜನರಲ್ಲಿ ಒಂದು ಅರಿವು ಕೂಡ ಮೂಡಿಸುತ್ತೆ ಈ ಗೋಡೆ ಬರಹಗಳು. ಹಾಗೆಯೇ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಕೂಡ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಅಂದರೆ ಅಲ್ಲಿನ ಲೋಕಲ್ ಸಂಸ್ಕೃತಿ ಇರಬಹುದು, ಪರಂಪರೆ ಇರಬಹುದು, ಇತಿಹಾಸಗಳ ಮೂಲಕ ಚಿತ್ರದ ಮೂಲಕ ಪ್ರದರ್ಶಿಸಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಸೌಂದರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ಟ್ ಇರೋದ್ರಿಂದ, ಸ್ಟ್ರೀಟ್ ಆರ್ಟ್ ಇರೋದ್ರಿಂದ. ಹಾಗೆ ನಿರ್ಜೀವ ಗೋಡೆಗಳಿಗೆ ಒಂದು ಸುಂದರ ಕಲಾಕೃತಿ ಏನಾಗುತ್ತೆ, ಲೈಫ್ ಕೂಡ ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ.

ಇವತ್ತಿನ ನಮ್ಮ ಸ್ಟ್ರೀಟ್ ಆರ್ಟ್ ಮತ್ತು ಗ್ರಾಫಿಟಿ ಬಗ್ಗೆ ಮಾತಾಡ್ತಾ ಇದ್ದಾಗ ನೀವು ತಾನೇ ನಮ್ಮ ಪ್ರಶ್ನೆಗೆ ಉತ್ತರಿಸಿಕೊಡಬೇಕು. ನಿಮಗೆ ಇಷ್ಟವಾದ ಸ್ಟ್ರೀಟ್ ಆರ್ಟ್ ಯಾವುದು ಅಂತ ಹೇಳಿ ಮೆಸೇಜ್ ಮಾಡಿ, ಎಲ್ಲಿ ನೋಡಿದ್ದೀರಾ, ಯಾವ ಏರಿಯಾದಲ್ಲಿ ಅಥವಾ ಯಾವ ಊರಿನಲ್ಲಿ ಅಂತ ಹೇಳಿ ನೀವು ನಮಗೆ ಮೆಸೇಜನ್ನು ತಿಳಿಸ್ಬೋದು. ವಾಟ್ಸಪ್ ನಂಬರ್ 9480901013 9480103 ನೀವು ಮೆಸೇಜ್ನ ಕಳಿಸ್ಕೊಡಿ.

0: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
1: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
0: ಏನೋ ಮಾತಾಡ್ತಿದ್ಯಾ?
1: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
3: ಅಥವಾ ಕಾಲ್ 9916253458.
4: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಕಾರ್ಯಕ್ರಮ ನವಿಲುಗರಿಯಲ್ಲಿ. ನಾವು ಈ ಕಲರ್ಫುಲ್ ಪ್ರೋಗ್ರಾಮ್ನಲ್ಲಿ ಗ್ರಾಫಿಟಿ ಮತ್ತು ಸ್ಟ್ರೀಟ್ ಆರ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಪ್ರಪಂಚದ ಎಷ್ಟೊಂದು ಪ್ಲೇಸಸ್ಸಲ್ಲಿ ಇಂಥ ಸ್ಟ್ರೀಟ್ ಆರ್ಟ್ಗಳನ್ನ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಬ್ರೆಜಿಲ್ ಇದೆಯಲ್ಲ, ಆ ಬ್ರೆಜಿಲ್ನಲ್ಲಿ ಸಾವೋ ಪೌಲೋ ಅಂತ ಇದೆ. ಅಲ್ಲಿ ಹೇಗಿದೆ ಅಂತ ಹೇಳಿದರೆ, ಬೀದಿಗಳ ಸುತ್ತ ಮನೆ ಮತ್ತು ಸಾರ್ವಜನಿಕ ಗೋಡೆಗಳು ಬಣ್ಣ ಬಣ್ಣದ ಚಿತ್ರಗಳಿಂದ ಒಂಥರ ಕಂಬಳಿ ಹೊತ್ಕೊಂಡಿದೆ ಅಂತ ಹೇಳ್ತೇವಲ್ಲ, ಆ ಥರ ಅಂತ ಹೇಳ್ಬೋದು. ಇಲ್ಲಿ ಇರೋಷ್ಟು ಬೀದಿ ಕಲಾವಿದರು ಜಗತ್ತಿನಲ್ಲಿ ಬೇರೆಲ್ಲೂ ಇಲ್ಲ. ಇಲ್ಲೇ ಹಾಗೆಯೇ ನಮ್ಮ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲೂ ಅಷ್ಟೇ. ನ್ಯೂಯಾರ್ಕ್ನಲ್ಲಿ ಬುಕ್ವಿಟ್ ಗಲ್ಲಿ ಅಂತ ಇದೆ, ಅಲ್ಲಿ ಒಂದು ಬೃಹತ್ ಕಲಾಕೃತಿ ಕಲಾವಿದರಿಗೆ ಸ್ಥಳೀಯ ಜನರ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುತ್ತೆ. ಇಲ್ಲಿ ತಾವು ಸ್ಟ್ರೀಟ್ ಆರ್ಟ್ನ ಹೋಗಿ ಅವರು ಮಾಡ್ಬೋದು. ಇನ್ನು ಪೋರ್ಚುಗಲ್ನಲ್ಲಿ ಲಿಸ್ಟನ್ ಅಂತ ಹೇಳಿ ಒಂದು ಊರಿದೆ. ಈ ಲಿಸ್ಟನ್ನಲ್ಲಿ ಏನಾಗುತ್ತೆ ಅಂದರೆ, ಎಕ್ಸೆಲ್ ಫ್ಯಾಕ್ಟ್ರಿ ಬೀದಿ ಗೋಡೆಗಳ ಮೇಲೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ನವ್ಯ ಚಿತ್ರ ಅಂದರೆ ಮಾಡರ್ನ್ ಆರ್ಟ್ ಅಂತ ಹೇಳ್ತಾರಲ್ಲ, ಆ ಮಾಡರ್ನ್ ಆರ್ಟನ್ನು ಮಾಡಿದ್ದಾರೆ. ಲಿಸ್ಟನ್ನ ಕಲಾವಿದರ ಸ್ಟುಡಿಯೋಗಳು ಇರುವುದು ಇಲ್ಲಿ ಹೆಚ್ಚಾಗಿ, ಆದ್ದರಿಂದ ಇಲ್ಲಿ ಎಲ್ಲರೂ ಕೂಡ ತಮ್ಮ ಆರ್ಟ್ಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ಹಾಗೆ ನಾವು ಎಲ್ಲ ಕಡೆ ಈ ಪರಿಸರ ಜಾಗೃತಿ ಅಥವಾ ಆರೋಗ್ಯ ಈ ಮಾಹಿತಿನ ನೋಡ್ತಾ ಇದ್ದಾಗ, ಇದರ ಜೊತೆಗೆ ಮಿಸ್ಯೂಸಸ್ ಕೂಡ ಈ ಬರಹಗಳ ಮೇಲೆ ಆಗ್ತಾ ಇದೆ. ಏನು ಮಿಸ್ಯೂಸ್ಗಳು? ಖಂಡಿತ ಈ ಹಾಡಿನ ನಂತರ ಮಾತಾಡೋಣ.

ಎಫ್ ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಕಲರ್ಫುಲ್ ನವಿಲುಗರಿ ಕಾರ್ಯಕ್ರಮದಲ್ಲಿ. ನಾವು ಗ್ರಾಫಿಟಿ ಮತ್ತು ಬೀದಿ ಕಲೆ ಹಾಗೆ ಸ್ಟ್ರೀಟ್ ಆರ್ಟ್ ಬಗ್ಗೆ ಮಾತಾಡ್ತಿದ್ದಾಗ ಬಹಳಷ್ಟು ಜನ ನಿಮ್ಮ ಮೆಸೇಜನ್ನು ಕಳಿಸಿದ್ದೀರಾ. ಬಸವರಾಜ್ ಅವರು ಮೆಸೇಜ್ ಕಳಿಸಿದ್ದಾರೆ, ಹಾಗೆ ಮಾಹಿತಿ ಹಾಡು ನನಗೆ ತುಂಬ ಇಷ್ಟ ಆಯಿತು ಅಂತ ಶಿವಶಂಕರ್ ವೇದವತಿ ತನ್ಮಯ್ ಅನೇಕಲ್ ಶಂಕರಮಠದಿಂದ ಮೆಸೇಜ್ ಮಾಡಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಹೇಳಿದ್ದಾರೆ, ಮಲ್ಲೇಶ್ವರಂ ರೈಲ್ವೆ ನಿಲ್ದಾಣ 6ನೇ ಕ್ರಾಸ್ ಮತ್ತು 7ನೇ ಕ್ರಾಸ್ ಸುತ್ತಲೂ ಸಾರ್ವಜನಿಕ ಕಲಾಕೃತಿಗಳನ್ನು ಕಾಣಬಹುದು, ಕಲೆಗಳನ್ನು ಕಾಣಬಹುದು ಅಂತ ಹೇಳಿಬಿಟ್ಟು ಮತ್ತೆ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ ಅರ್ಬನ್ ಇದರಿಂದ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಫಾರ್ ಯುವರ್ ಮೆಸೇಜಸ್. ಹಾಗೆ ಇಷ್ಟವಾದ ಚೆಲುವಿನ ಚಿತ್ತಾರ ನಮಗೆ ರಾಮನಗರಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಬರುವ ಜಾನಪದ ಲೋಕದ ವರ್ಣಮಯ ಚಿತ್ರ, ಚಿತ್ತಾರಗಳು ಜಾನಪದ ಸೊಗಡಿನ ಚಿತ್ರಗಳು ಕಣ್ಮಣ ಸೆಳೆಯುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಯಾರು ಭೂಪ ವೆಂಕಟೇಶ್ ಅವರು ಕೈವಲ್ಯ, ಇವರು ತುಂಬ ಖುಷಿಯಾಗಿ ಹೇಳಿದ್ದಾರೆ, ಕೈವಲ್ಯ ಸಾಹಿತಿ ಬೋಧನ ಹೊಸಹಳ್ಳಿಯಿಂದ. ಅಂದರೆ ಈ ಸ್ಟ್ರೀಟ್ ಆರ್ಟ್ ಜನಪದ ಕಲಾತ್ಮಕತೆಯನ್ನು ಕೂಡ ಖುಷಿ ಕೊಡುತ್ತೆ ಅಂತ ಹೇಳಿ ಹೇಳಿದ್ರೆ, ಇನ್ನು ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿಂದ ಹೇಳ್ತಾ ಇದ್ದಾರೆ, ನವಿಲುಗರಿ ಕಾರ್ಯಕ್ರಮ ಖುಷಿ ಆಯಿತು, ಹಾಗೆಯೇ ಇವರಿಗೆ ಈ ಸ್ಟ್ರೀಟ್ ಆರ್ಟಲ್ಲಿ ಸ್ವಚ್ಛತೆ ಸ್ವಾತಂತ್ರ್ಯ ಹೋರಾಟಗಳನ್ನ ಚಿತ್ರಗಳನ್ನ ಸುಂದರವಾಗಿ ಬಿಡಿಸಿದ್ದಾರೆ, ಅದನ್ನು ನನಗೆ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವರು ತಮ್ಮ ಸಂದೇಶವನ್ನು ಹಂಚಿಕೊಂಡ್ರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿಂದ ಹೇಳ್ತಾರೆ, ಇಂದಿನ ನವಿಲುಗರಿ ಗೋಡೆ ಚಿತ್ರೀಕರಣ ಅಂತ ಹೇಳಿದ್ದಾರೆ. ಓಕೆ, ಚಿತ್ರೀಕರಣ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು, ಹಾಗೆಯೇ ಗೋಡೆ ಬರಗಳ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ನವೋದಯ ನಾಗರಾಜ್ ಅವರು. ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ದುಡ್ಡು ಹಾಕಿ ಕೆಲವರು ಜನರನ್ನು ಕರೆಸಿ ಚಿತ್ರಗಳನ್ನ ಬಿಡಿಸ್ತಾರೆ, ಪ್ರಾಣಿಗಳ ಚಿತ್ರಗಳನ್ನ ಬಿಡಿಸ್ತಾರೆ, ತುಂಬ ಸುಂದರ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇವರು ಹರಿಹರ ವಿದ್ಯಾನಗರದಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಮಂಗಳವಾರ ಸಂತೆ ನಡೆಯುತ್ತಂತ ಊರಲ್ಲಿ ಆ ದಿನ ರಸ್ತೆಯಲ್ಲಿ ಹನುಮಂತ ಶ್ರೀರಾಮ ವಿಷ್ಣು ಮೊದಲಾದ ಚಿತ್ರಗಳನ್ನ ಬಿಡಿಸ್ತಾರೆ, ಜನಕ್ಕೆ ಅದನ್ನು ನೋಡೋದೇ ಖುಷಿಯಾಗುತ್ತೆ ಅಂತ ಹೇಳಿ ಹೇಳಿದರೆ. ಇವರಿನ ಮೆಚ್ಚಿನ ಸ್ಟ್ರೀಟ್ ಆರ್ಟ್ ಯಾವುದು ಅಂತಲೇ ಫೌಂಟೇನ್ ಹ್ಯಾಸ್ ಗೋವಾ ಅಂತ ಹೇಳಿಬಿಟ್ಟು ರಾಧಾ ತುಮಕೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ವಿಷಯ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಹೇಳಿ ನೋಡಿದ್ದಾರೆ. ತುಂಬ ಕಡೆ ಟಿ ವಿ ಬಗ್ಗೆ ಮತ್ತು ಬೇರೆ ಆ್ಯಡ್ಸ್ಗಳ ಬಗ್ಗೆ ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಶ್ರೀನಾಥ್ ಮಗರಿ ಮಾಗಡಿ ರೋಡಿಂದ ಮೆಸೇಜ್ ಮಾಡಿದ್ದಾರೆ. ವಿಜಯ್ ಹೆಚ್ ವಿ ವಿಲ್ಸನ್ ಗಾರ್ಡನ್ ಗ್ರಾಫಿಟಿ ಬಗ್ಗೆ ವಿವರಣೆ ತುಂಬ ಖುಷಿ ಆಯಿತು, ಹಾಡು ಕೂಡ ಇಷ್ಟ ಆಯಿತು ಅಂತ ಹೇಳಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಇವರು ಹೇಳ್ತಾರೆ, ನನಗೆ ತುಂಬ ಇದು ಬಾದಾಮಿಯಲ್ಲಿ ಇಷ್ಟ, ಚಾಲುಕ್ಯರ ಕಾಲದ ಗುಹಾಂತರ ದೇವಾಲಯದಲ್ಲಿ ನೀವು ಹೇಳಿದ ಸ್ಟ್ರೀಟ್ ಆರ್ಟ್ ಮತ್ತು ಪ್ರೇಮಿಗಳ ಕೆತ್ತನೆಗಳು ಭಾರತೀಯ, ನಾ ಹೇಳಿದ್ದಲ್ಲ ಇತಿಹಾಸದ ಕಲೆಗಳನ್ನು ಕೂಡ ಇದೆ ಅಂತ ಹೇಳಿಬಿಟ್ಟು ಅವರು ವಿಜ್ಞಾನ ನಗರ ಹರಿಹರನ್ ಅವರು ಮೆಸೇಜ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲ ಮೆಸೇಜ್ಗಳಿಗೆ ಸ್ಪಂದನೆಗಳಿಗೆ ಥ್ಯಾಂಕ್ ಯು. ಹಾಗೆಯೇ ಈ ಗ್ರಾಫಿಟಿಯಿಂದ ಮತ್ತು ಸ್ಟ್ರೀಟ್ ಗ್ರಾಫಿಟಿ

ಬಹಳಷ್ಟು ಮಿಸ್ಯೂಸ್ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಸಾರ್ವಜನಿಕ ಆಸ್ತಿಯ ಹಾನಿ ಅಂತ ಹೇಳ್ತಾರೆ. ಅನುಮತಿ ಇಲ್ಲದೆ ಗೋಡೆಗಳ ಮೇಲೆ ಬರೆಯೋದು ಅಥವಾ ಚಿತ್ರ ಬಿಡಿಸೋದು ಆಸ್ತಿ ಹಾನಿಕರ ಆಗುತ್ತೆ, ಕಾರಣವಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಅದರ ಜೊತೆಗೆ ಕೆಲವು ಕಡೆ ತುಂಬ ಅಶ್ಲೀಲವಾದ ಚಿತ್ರಗಳನ್ನ ಕೂಡ ಬಿಡಿಸ್ತಾ ಹೋಗ್ತಾ ಇರ್ತಾರೆ. ಅದು ಕೂಡ ಮನಸ್ಸಿಗೆ ಜನರುಗಳಿಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಇನ್ನೂ ಏನು ಹೇಳ್ತಾ ಇರ್ತಾರೆ ಅಂದರೆ ಐತಿಹಾಸಿಕ ಸ್ಮಾರಕಗಳ ಹಾನಿ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಅವರು ಆಯಿಲ್ ಪೇಂಟಿಂದ ಅಥವಾ ಕ್ಯಾನ್ವಾಸಿಂದ ಮಾಡೋದು ಬಿಟ್ಟು ಬೇರೆ ರೀತಿಯಲ್ಲಿ ಪ್ರೆಷರ್ ಇದರಿಂದ ಮಾಡ್ತಾರೆ ಅದಕ್ಕೆ. ಆಮೇಲೆ ಸ್ಮಾರಕಗಳು ಮತ್ತು ಪರಂಪರೆಗಳ ಸ್ಥಳಗಳನ್ನು ಮಿಸ್ಯೂಸ್ ಮಾಡ್ಕೋತಾ ಇರ್ತಾರೆ, ಅದರ ಸೌಂದರ್ಯನ ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವಚ್ಛತೆಯ ಸಮಸ್ಯೆ ಕೂಡ ಆಗುತ್ತೆ, ಅನಗತ್ಯ ಬರಹಗಳಿಂದ ನಗರಗಳ ಸೌಂದರ್ಯ ಕೂಡ ಹಾಳಾಗ್ತಾ ಹೋಗುತ್ತೆ. ಈ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಕೂಡ ಇದು ಆಗುತ್ತೆ ಮಿಸ್ಯೂಸು. ಅದರಿಂದ ಗ್ರಾಫಿಟಿ ಮಾಡೋಕ್ಕೆ ಎಲ್ಲೂ ಅಲೋ ಮಾಡೋದಿಲ್ಲ, ಅನುಮತಿ ಇಲ್ಲದೆ ಗ್ರಾಫಿಟಿ ಅನೇಕ ಸ್ಥಳಗಳಲ್ಲಿ ಕಾನೂನು ಬಾಹಿರ ಅಂತ ಹೇಳಿ ಹೇಳ್ತಾರೆ, ಮತ್ತು ಇದು ದಂಡಕ್ಕೆ ಕೂಡ ಕಾರಣ ಆಗ್ಬೋದು.

ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮವನ್ನು. ಹಾಗೆ ನವಿಲುಗರಿ ಕಾರ್ಯಕ್ರಮಕ್ಕೆ ತೆರೆ ಎಳೆಯುವ ಸಮಯನೂ ಹತ್ರ ಬಂತು. ಇನ್ನು ಬ್ರಿಟನ್ ಲಂಡನ್ ಅಲ್ಲಿ ಕೂಡ ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಬೇಕಾದಷ್ಟು ಒಳ್ಳೆಯ ಚಿತ್ರಗಳನ್ನ ನೀವು ನೋಡಬಹುದು. ಕೊಲಂಬಿಯಾದ ಬೊಗೋಟಾದಲ್ಲಿ, ಮತ್ತೆ ಸ್ಪೇನ್ನ ಬಾರ್ಸಿಲೋನಾದಲ್ಲಿ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ, ಮತ್ತೆ ಅರ್ಜೆಂಟೀನಾದ ಬ್ಯೂನಸ್ ಏರಿಸ್ನಲ್ಲಿ ಕೂಡ ನೀವು ಈ ಕಲಾವಿದರಿಗೋಸ್ಕರನೇ ಒಂದಿಷ್ಟು ಸ್ಟ್ರೀಟ್ಗಳನ್ನ, ವಾಲ್ಗಳನ್ನ ಬಿಟ್ಕೊಟ್ಟಿದ್ದಾರೆ ಮನೆಗಳನ್ನ. ಅಲ್ಲಿ ಅವರು ಬ್ಯೂಟಿಫುಲ್ ಆಗಿ ಹೊರಗಡೆ ಕಾಣೋ ಹಾಗೆ ಪೇಂಟಿಂಗ್ಗಳನ್ನ ಮಾಡ್ತಾರೆ. ಈ ರೀತಿಯಲ್ಲಿ ನಾವು ಹಲವಾರು ಗ್ರಾಫಿಟಿಗಳನ್ನ ಮತ್ತು ಸ್ಟ್ರೀಟ್ ಆರ್ಟ್ನ ಅಂದರೆ ಬೀದಿ ಚಿತ್ರಗಳನ್ನು ನೋಡ್ತಾ ಹೋಗ್ತಾ ಇರ್ತೀವಿ. ಇದೆಲ್ಲ ನಿಮಗೆ ಮನಸ್ಸಿಗೆ ಬೀದಿ ಚಿತ್ರಗಳು ಖುಷಿ ಕೊಟ್ಟಿರುತ್ತೆ, ಇನ್ಫಾರ್ಮೇಷನ್ನು ಖುಷಿ ಕೊಡುತ್ತೆ, ಮತ್ತು ಎಷ್ಟೋ ನಮಗೆ ತಿಳಿದೇ ಇರೋ ವಿಷಯಗಳು ಕೂಡ ತಿಳಿಯುತ್ತೆ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮಗೆ ಬಹಳ ಖುಷಿ ಕೊಡ್ತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತೆ ಹೀಗೆ ಮತ್ತೊಮ್ಮೆ ಇನ್ನೊಂದು ಸ್ಪೆಷಲ್ ಡೇ ಮೀಟ್ ಆಗೋಣ. ಅಂಟಿಲ್ ದೆನ್ ಟಾಟಾ ಬೈ ಬೈ ಹೇಳ್ತಾ ಇರೋದು ಚಂದ್ರಿಕಾ. ಖುಷಿಯಾಗಿರಿ, ನಗ್ನಗ್ತಾ ಇರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನವಿಲ್ಲ 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:32. ಈ ಸಮಯದ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ ಕರೆಯಲಿ ಕೈರುಚಿ ಕಾರ್ಯಕ್ರಮ ಅಂತಂದ್ರೆ ನಿಮ್ಮ ರೆಸಿಪಿಯನ್ನು ನಮ್ಮೊಂದಿಗೆ ಹೇಳುವಂತಹ ಸಮಯ. ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ರೆಸಿಪಿಯನ್ನು, ನಿಮ್ಮಿಷ್ಟದ ಅಡುಗೆ ಖಾದ್ಯವನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ಹಾಗಾದರೆ ಇನ್ಯಾಕೆ ತಡ, ನೀವು ನಮಗೆ ಕರೆ ಮಾಡಿ. ನಮ್ಮ ಸಂಖ್ಯೆ ಹೇಳ್ತಾ ಇದ್ದೀನಿ, 0802022812 06. ಮತ್ತೊಮ್ಮೆ 0802022812 06. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಒಂದು ಹಾಡನ್ನು ಕೇಳಿ, ನಂತರ ಯಾರು ನಮಗೆ ರೆಸಿಪಿನ ಹಂಚ್ಕೊಳ್ಳೋದಕ್ಕೆ ಕಾಲ್ ಮಾಡ್ತಾರೆ ಅಂತ ನೋಡೋಣ.

ಚಾಯದ ಪುಡಿಯ ರೆಸಿಪಿ. ಇದೇನಕ್ಕೆ ಅಂತಂದರೆ, ನಾವು ಟೀ ಕುಡಿಯೋ ಬದಲು ಈ ರೆಸಿಪಿನ, ಅಂದರೆ ಈ ಕಷಾಯನ ಬೆಳಗ್ಗೆ ಸಂಜೆ ಕುಡಿತಾ ಇದ್ದರೆ ಇದು ನಮ್ಮ ದೇಹಕ್ಕೆ ಸ್ವಲ್ಪ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಹಾಗೆ ಇದು ನಮ್ಮ ದೇಹಕ್ಕೆ ಈ ತಂಪಿನ ವಾತಾವರಣದಲ್ಲಿ ದೇಹವನ್ನು ಒಳಗಿನಿಂದ ಬೆಚ್ಚಗಿಡೋದಕ್ಕೂ ಸಹ ಸಹಾಯ ಮಾಡುತ್ತೆ. ಹಾಗಾಗಿ ಈ ರೆಸಿಪಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಕಷಾಯದ ಪುಡಿ, ಸಿಂಪಲ್ಲಾಗಿ ಮಾಡುವಂತಹ ಒಂದು ಕಷಾಯದ ಪುಡಿ. ನಾವು ಇಲ್ಲಿ ಮೊದಲನೇದ ತಗೋಬೇಕಾಗಿರೋದು ಕಾಳುಮೆಣಸು. ಕಾಳುಮೆಣಸು ಒಂದು ಸ್ಪೂನಷ್ಟು ಕಾಳುಮೆಣಸು ಇರಬೇಕು. ಹಾಗೆ ಜೀರಿಗೆಯನ್ನು ಸಹ ಒಂದು ಸ್ಪೂನಷ್ಟು. ಆನಂತರ ಒಂದು ಒಣಶುಂಠಿ, ಒಣಶುಂಠಿ ಎರಡರಿಂದ ಮೂರು, ಒಂದು ಎರಡೆರಡು ಇಂಚ್ ಇರುವಂಥ ಎರಡರಿಂದ ಮೂರು ಪೀಸಸ್ ಒಣಶುಂಠಿನ ತಗೋಬೇಕು. ಹಾಗೆ ಧನಿಯಾ ಕಾಳು, ಧನಿಯಾ ಕಾಳು ಒಂದು ಸ್ಪೂನ್ ನಾವು ಕಾಳುಮೆಣಸು ಹಾಕಿದರೆ ಅದಕ್ಕೆ ನಾಲ್ಕರಷ್ಟು, ಅಂದರೆ ನಾಲ್ಕು ಸ್ಪೂನಷ್ಟು ನಾವು ಧನಿಯಾ ಕಾಳನ್ನು ಹಾಕಬೇಕು. ನಂತರ ಅರಿಶಿನದ ಪುಡಿನ ಹಾಕಬೇಕು. ಪುಡಿನ ಆಮೇಲೆ ಅದು ಹಾಕ್ಬೋದು. ಹಾಗೆ ಚಕ್ಕೆ ಮತ್ತು ಲವಂಗ ಎರಡೆರಡು, ಒಂದು ಸಣ್ಣ ಪೀಸು ಚಕ್ಕೆ ಹಾಗೆ ಎರಡು ಲವಂಗನ ಹಾಕಿ ಇದನ್ನೆಲ್ಲದನ್ನು ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ಇದನ್ನ ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಅಥವಾ ಏನನ್ನು ಹಾಕಬಾರ್ದು. ಹಾಗೆಯೇ ಹುರಿಬೇಕು. ಹುರಿದಾದ್ಮೇಲೆ ಅದು ತಣ್ಣಗಾದ್ಮೇಲೆ ಇದನ್ನು ಸಣ್ಣದಾಗಿ ಪುಡಿ ಮಾಡಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಇಟ್ಟರೂ ಇದು ಕೆಡೋದಿಲ್ಲ. ದಿನ ಬೆಳಗ್ಗೆ ಕಷಾಯ ಮಾಡಬೇಕು ಅಂತಂದರೆ ಒಂದು ಗ್ಲಾಸ್ ನೀರು ಇಟ್ಬಿಟ್ಟು ಬಿಸಿ ಆದಮೇಲೆ ನೀರು ಕುದಿಯುವಾಗ ಅದಕ್ಕೆ ಈ ಪುಡಿನ ಹಾಕಿ ಒಂದೆರಡು ನಿಮಿಷ ಕುದಿಸಿ ನಂತರ ಕುದಿಯುವಾಗ ಬೇಕಿದ್ರೆ ಪುದೀನ ಅಥವಾ ತುಳಸಿ ಎಲೆಗಳನ್ನು ಸಹ ನೀವು ಹಾಕೋಬಹುದು. ಇದು ಚೆನ್ನಾಗಿ ಕುದಿತಾ ಇದೆ ಅನ್ನೋ ಸಮಯದಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ನೀವು ಒಂದು ಸ್ಪೂನಷ್ಟು ಬೆಲ್ಲ ಹಾಗೆ ಬೇಕಿದ್ದರೆ ಹಾಲನ್ನು ಹಾಕಿ ಇದನ್ನು ಸವಿಬಹುದು. ತುಂಬಾ ಚೆನ್ನಾಗಿರುತ್ತೆ ಕಷಾಯ. ಮಕ್ಕಳಿಗೂ ಸಹ ಕುಡಿಸ್ಬೋದು, ದೊಡ್ಡವರು ಕುಡಿಬೋದು, ವಯಸ್ಸಾದವ್ರು ಕುಡಿಬೋದು, ಎಲ್ಲ ವಯಸ್ಸಿನವರಿಗೂ ಸಹ ಇದು ಇಷ್ಟ ಆಗುವಂತಹ ಕಷಾಯ. ಇದನ್ನು ಕುಡಿಯೋದ್ರಿಂದ ದೇಹಕ್ಕೂ ಹಾಗೂ ಆರೋಗ್ಯಕ್ಕೂ ತುಂಬ ಉಪಯೋಗಗಳಿದೆ ಅಂತ ಹೇಳ್ತಾ ಇಂದಿನ ಕರೆಯಲಿ ರುಚಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಧನ್ಯವಾದಗಳು.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 1:08:43. ಸ್ನೇಹಿತರೆ, ಈ ದಿನ 1:20 ಸರಿಯಾಗಿ ನಮ್ಮೊಂದಿಗೆ ಅತಿಥಿಯೊಬ್ಬರು ಜೊತೆ ಆಗ್ತಾ ಇದ್ದಾರೆ. ರಾಜ ಇಮಾಮ್ ಕಾಸಿಂ ಅವರು, ಡಿಸಿಪಿ ಅವರು ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ. ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಕುರಿತಾದಂತಹ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮಯ 1:20 ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ: ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು 2 ಬಾರಿ ಸಂಭವಿಸಿದ 2ನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು 2 ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟ್ರಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ

0: ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ದ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಶ್ರೋತೃಗಳೇ ನಮಸ್ಕಾರ. ಮಧ್ಯಾಹ್ನದ ಈ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ಇವತ್ತು ನೇರ ಪ್ರಸಾರದಲ್ಲಿ ಇದ್ದಾರೆ ಬೆಂಗಳೂರು ನಗರದ DCP ಕ್ರೈಂ, ಅವರು ಸೈಬರ್ ಕ್ರೈಂ ಮತ್ತು ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಹಾಗೂ ಎಕಾನಮಿಕ್ ಅಫೆನ್ಸಸ್ ವಿಂಗ್, ಇವಿಷ್ಟು ಹುದ್ದೆಗಳನ್ನು, ಇವಿಷ್ಟು ವಿಭಾಗಗಳನ್ನು ನೋಡಿಕೊಳ್ತಿದ್ದಾರೆ. ಯಾಕೆ ನಮ್ಮಲ್ಲಿ ಇವತ್ತು ರಾಜಾ ಇಮಾಮ್ ಖಾಸಿಂ ಅವರು ಮಾತನಾಡ್ತಾ ಇದ್ದಾರೆ ಅಂತಂದರೆ, ನಾಳೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ಉಪಯೋಗದ ವಿರೋಧಿ ದಿನ ಹಾಗೂ ಅದರ ಇಲ್ಲಿಸಿಟ್ ಟ್ರಾಫಿಕಿಂಗ್ ಅಂದರೆ ಅದರ ಏನು ಸಾಗಾಟ ನಡೆಯುತ್ತೆ ಅನೈತಿಕವಾಗಿ, ಅದರ ವಿರೋಧಿ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾಗಿದೆ. ಇವತ್ತು ನಮ್ಮ ರಾಜ್ಯದ ಮಟ್ಟಿಗೆ ಆಯಿತು ಅಥವಾ ನಮ್ಮ ದೇಶದ ಮಟ್ಟಿಗೆ ಆಯಿತು, ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತಿಂಗಳು ಕೂಡ ಅನೇಕ ಮಾದಕ ವಸ್ತು ಸಾಗಾಟದ ಅಪರಾಧಗಳು ಕಂಡುಬಂದಿದ್ದಾವೆ, ಅವುಗಳನ್ನು ಹಿಡಿಯಲಾಗಿದೆ ಮತ್ತು ಇದು ನಿರಂತರವಾಗಿ ನಡೀತಾ ಇದೆ. ಮಾದಕ ವಸ್ತು ಬಳಸೋದು ಎಷ್ಟು ದೊಡ್ಡ ಅಪರಾಧ, ಹಾಗೆಯೇ ಅದರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಹೆಚ್ಚಿನ ದುಷ್ಪರಿಣಾಮಗಳಾಗುತ್ತೆ ಮತ್ತು ಇದರಲ್ಲಿ ಹೆಚ್ಚಿನ ಯುವಜನತೆಯೇ ಇರೋದರಿಂದ ಇವತ್ತು ನಾವೆಲ್ಲರೂ ಇದರ ಬಗ್ಗೆ ಕಾಳಜಿ ತಗೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ರಾಜ ಇಮಾಮ್ ಖಾಸಿಂ ಅವರು ನಮ್ಮೊಂದಿಗೆ ಅವರ ಅನುಭವಗಳನ್ನು ಹಂಚ್ಕೋತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ.
5: ನಮಸ್ಕಾರ. ನಮಸ್ಕಾರ ಮೇಡಮ್.
4: ಇಮಾಮ್ ಖಾಸಿಂ ಅವರೇ, ನಾನು ಹೇಳಿದೆ ನಮ್ಮ ಶ್ರೋತೃಗಳಿಗೆ, ಎಂಥ ದೊಡ್ಡ ಒಂದು ಸಂದಿಗ್ಧದಲ್ಲಿ ನಾವು ಇವತ್ತು ಇದ್ದೀವಿ ಅಂತ. ನೀವು ದಿನನಿತ್ಯ ಇದರಲ್ಲೇ ಕೆಲಸ ಮಾಡ್ತಿರೋವಂಥವ್ರು, ಹೇಗನ್ಸುತ್ತೆ ನಿಮಗೆ ಇವತ್ತು ಈ ದಿನಮಾನಗಳನ್ನು, ಈ ವಿದ್ಯಮಾನಗಳನ್ನು ನೋಡಿದಾಗ?
5: ನನಗೆ ಸ್ವಲ್ಪ ದುಃಖನೂ ಆಗುತ್ತೆ, ಅದೇ ರೀತಿ ಒಂಥರ ನನಗೆ ಅಪಾರ್ಚುನಿಟಿ ಏನು ಕೊಟ್ಟಿದೆ ಸರ್ಕಾರ ಅಂದರೆ ಇಲ್ಲಿ ಈ ಹುದ್ದೆಯಲ್ಲಿ ನನ್ನ ಕೂರಿಸಿದ್ದಕ್ಕೆ ನನಗೊಂದು ಅಪಾರ್ಚುನಿಟಿ ಕೂಡ ಸಿಕ್ಕಿದೆ. ಇಂಥ ಈ ಮಾದಕ ವಸ್ತುಗಳ ವ್ಯಸನದಲ್ಲಿ ತಲ್ಲೀನರಾಗಿ ಈ ನಮ್ಮ ಸ್ಟೂಡೆಂಟ್ಸ್ ಏನು ಅಥವಾ ಸಾರ್ವಜನಿಕರು ಏನು ಭಾಗಿಯಾಗಿ ಅವರು ಫ್ಯಾಮಿಲೀಸು ಮತ್ತು ಸೊಸೈಟಿನಲ್ಲಿ ಏನು ಪರಿಣಾಮ ಬೀರ್ತದೆ, ಇಂಥದನ್ನು ಕೊಂಚ ಮಟ್ಟಕ್ಕೆ ನಾನು ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಸಂತೋಷವೂ ಕೂಡ ಆಗುತ್ತೆ ಮೇಡಮ್.
4: ಈ ಅವಕಾಶವನ್ನು ನಾವು ಏನು ದೇಶಕ್ಕಾಗಿ ನೀವು ಸಮರ್ಪಣೆ ಮಾಡ್ತೀರಿ ಅಂದರೆ ಬಹಳ ದೊಡ್ಡ ಕೊಡುಗೆ ಇದೆ ನಿಮ್ಮದು. ನಾವು ಈ ಮಾದಕ ದ್ರವ್ಯಗಳ ಈ ಸಾಗಾಟ ಅಥವಾ ಉಪಯೋಗದ ಬಗ್ಗೆ ಮಾತನಾಡೋದಾದರೆ, ಇದನ್ನು ವಿಶ್ವಸಂಸ್ಥೆ ಬಹಳಷ್ಟು ಹಿಂದಕ್ಕೆ ಅಂದರೆ 1987 ಹೊತ್ತಿಗೆ ಇಂಥ ಒಂದು ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿತ್ತು. ಅಂದರೆ ಪ್ರತಿ ವರ್ಷ June 26 ನಾವು ಅದರ ವಿರೋಧಿ ದಿನ, ಮಾದಕ ವಸ್ತು ದ್ರವ್ಯಗಳ ವಿರೋಧಿ ದಿನ ಮಾಡೋಣ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿತು. ಆನಂತರ ಅದರ 2 ವರ್ಷದ ನಂತರ ಅಂದರೆ 1989 ಅದರ ಆಚರಣೆ ಆರಂಭ ಆಗಿದೆ. ಅಲ್ಲಿಗೆ ನಾವೀಗ ಸುಮಾರು 3 ದಶಕಗಳನ್ನು ಕಳೆದು 4ನೇ ದಶಕವನ್ನು ಪೂರೈಸೋ ಹಂತದಲ್ಲಿದ್ದೀವಿ. ಆದರೆ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಹೆಚ್ಚು ಉಲ್ಬಣವಾಗ್ತಾ ಇದೆಯಲ್ಲ
5: ಮೇಡಮ್. ನಾವು ಹಾಗೆ ನೋಡಬೇಕಾದ್ರೆ ಇದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ 1987 ಒಂದು ರೆಸೊಲ್ಯೂಷನ್ ಮಾಡ್ತಾರೆ, ರೆಸೊಲ್ಯೂಷನ್ ನಂಬರ್ 42/112 ಅಂತೇಳಿ 7th December 1987. ಸೊ ಇದು ಆಗಿನ

0: ಕಾಲಕ್ಕೇ ಈ ಮಾದಕ ವಸ್ತುದ ಬಗ್ಗೆ ಡಿಸ್ಕಷನ್ ಎಲ್ಲ ನಡೆದಿರ್ತದೆ. ಈ ಡಿಸ್ಕಷನ್ನಲ್ಲಿ ಇದನ್ನು ಯಾವ ಥರ ಕಡಿವಾಣ ಹಾಕಬೇಕನ್ನೋ ನಿಟ್ಟಿನಲ್ಲಿ ಒಂದು ಪ್ರೋಗ್ರಾಮ್ ಹಾಕ್ಕೊಳ್ತಾರೆ. ಸೊ ಚೈನಾ ದೇಶದಲ್ಲಿ ಲಿನ್ ಜಿಯಾಕ್ಸ್ ಅನ್ನೋರು ಅವರೊಂದು ಒಪೀಮ್ ಟ್ರೇಡ್ನ ಅಂದರೆ ಹ್ಯೂಮನ್ ಗೊಡಂಗ್ ಅಂತ ಒಂದು ಚೈನಾದಲ್ಲಿ ಒಂದು ಪ್ರಾವಿನ್ಸ್ ಇದೆ. ಅವರು 1839 ಆಗಿನ ಕಾಲಕ್ಕೆ ಇದನ್ನು ಒಪೀಮ್ನ ಯಾವ ಥರ ಡಿಸ್ಟ್ರಾಯ್ ಮಾಡಬೇಕು, ಆ ಮಾರ್ಕೆಟಿಂಗು ಮತ್ತು ಈ ಇದನ್ನು ಹತೋಟಿಯಲ್ಲಿ ಯಾವ ಥರ ತರಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಾರೆ. ಸೊ 26ನೇ ತಾರೀಕು ಜೂನ್ 26ನೇ ತಾರೀಕನ್ನ ನಾವು ಅದನ್ನು ಕಮಮೊರೇಷನ್ ಡೇ ಅಂತ ಅಂದ್ಕೊಂಡು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಮತ್ತು ಇಲ್ಲಿಸಿಟ್ ಡ್ರಗ್ಸ್ ಅಂತೇಳಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ತಾರೆ. ಮೊದಲ ಸಾರಿಗೆ ಆಚರಣೆ ಮಾಡಿದ್ದು 1989 ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಜೂನ್ 26ನೇ ತಾರೀಕು ದಿನದಂದು ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದಿ ಪಬ್ಲಿಕ್ ಸ್ಟೂಡೆಂಟ್ಸ್ ಎಲ್ಲರಲ್ಲಿ ಈ ಮಾದಕ ದ್ರವ್ಯದ ವಸ್ತುಗಳು ಸೇವನೆ ಮತ್ತು ಸಾಗಾಟದ ಬಗ್ಗೆ ಅವೇರ್ನೆಸ್ ಮೂಡಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದ್ಬಿಟ್ಟು ಇದನ್ನು ಸೊಸೈಟಿಯಿಂದ ಹೋಗಲಾಡ್ಸೋದಕ್ಕೆ ಏನು ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಒಂದು ಸಾಂಕೇತಿಕವಾಗಿ ಕೆಲಸ ಮಾಡ್ತೀವಿ. ಬಟ್ ಪ್ರತಿನಿತ್ಯನೂ ಕೂಡ ಕೆಲಸ ಮಾಡ್ತಾನೆ ಇರ್ತೀವಿ.
1: ನೀವು ಹೇಳಿದ್ರಿ ಪ್ರತಿನಿತ್ಯನೂ ಅಂತ, ಅದು ಬಹಳ ಮುಖ್ಯವಾದದ್ದು. ಏಕೆಂದರೆ ಅಷ್ಟೊಂದು ರೀತಿಯಲ್ಲಿ ಇದರ ಸಾಗಾಟ ಮತ್ತು ಬಳಕೆ ಇವತ್ತು ಆಗ್ತಾ ಇದೆ ಅಂತ. ಸುಮಾರು 2012 ಹೊತ್ತಿಗೆ ಒಂದು ಚಿತ್ರ ಬಂತು, ಚಲನಚಿತ್ರ, ಹಿಂದಿಯಲ್ಲಿ ಉಡ್ತಾ ಪಂಜಾಬ್ ಅಂತ. ಅದು ಬಂದಾಗ ಬಹುಶಃ ಜನರಿಗೆ ಈ ಥರದ ಒಂದು ಏನು ಉಪಯೋಗ ಬಹಳ ಕೆಟ್ಟದಾಗಿ ನಡೀತಾ ಇದೆ ಮಾದಕ ದ್ರವ್ಯಗಳದ್ದು ಅಂತ ತೀರ ಜನರ ಹತ್ರ ತಲುಪ್ತು. ಜನ ಅದನ್ನು ನೋಡಿ ಗಾಬರಿ ಪಟ್ಕೊಂಡ್ರು. ಅಂದ್ರೆ ಒಂದು ಇಡೀ ರಾಜ್ಯ, ಪಂಜಾಬ್ ಅಂತ ಒಂದು ರಾಜ್ಯ, ಬಹಳ ಸುಭಿಕ್ಷವಾದ ಒಂದು ರಾಜ್ಯ, ಹೀಗಾಗ್ಲಿಕ್ಕೆ ಸಾಧ್ಯವೇ? ಅಲ್ಲಿಯ ಯುವಜನತೆ ಹೀಗಾಗ್ಬಿಟ್ರೆ ಉಳಿದ ರಾಜ್ಯಗಳಿಗೂ ಇದು ಬರಬಹುದಲ್ಲ ಅನ್ನುವಂಥ ಒಂದು ಸಣ್ಣ ಎಚ್ಚರಿಕೆ ಆವಾಗ ಆರಂಭ ಆಯಿತು ಅಂತ ಅನ್ಕೋತೀನಿ. ಆದರೆ ಇವತ್ತು ಅಲ್ಲಿಂದ ಅನೇಕ ಗಡಿಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಅದು ರಾಜಸ್ಥಾನ ಆಗಿರಬಹುದು ಅಥವಾ ಈಶಾನ್ಯ ರಾಜ್ಯಗಳಾಗಿರಬಹುದು. ಬಹಳ ದೂರದ ಮಾತೇಕೆ, ನಮ್ಮ ಕರ್ನಾಟಕದಲ್ಲೇ ಅದು ನಮ್ಮ ಬಾಗಿಲಿಗೂ ಇವತ್ತು ಬಂದು ನಿಂತಿರೋದ್ರಿಂದ ನಾವು ಇನ್ನಷ್ಟು ಹೆಚ್ಚು ಎಚ್ಚರವಾಗಬೇಕಾಗಿದೆ. ಮತ್ತೆ ಮಾತಾಡೋಣ ಒಂದು ಹಾಡನ್ನು ಕೇಳಿಕೊಂಡು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಡಿಸಿಪಿ ಇಮಾಮ್ ಕಾಸಿಂ ಅವರೇ, ಈಗ ನಾವು ಮಾತನಾಡ್ತಾ ನಿಮ್ಮ ಇಷ್ಟದ ಹಾಡನ್ನು ಕೇಳಿದ್ವಿ. ಜೊತೆ ಜೊತೆಯಲ್ಲಿ ಅಂತ ಬಹುಶಃ ನೀವು ನಿಮ್ಮ ಮನೆಯವರಿಗೆ ಭಾಳ ಇಷ್ಟವಾದ ಹಾಡು ಅಂತ ಕಾಣುತ್ತೆ. ಮತ್ತೆ ನಾವು ನಮ್ಮ ಮಾತಿಗೆ ಬರೋದಾದರೆ, ನಾವು ಬೆಂಗಳೂರಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ಹತ್ರ ಇವೆಲ್ಲ ಬಂದು ನಿಂತಿದ್ದಾವೆ ಅನ್ನೋದು ನಮಗೆ ಬಹಳ ಕಾಳಜಿಯ ಮತ್ತು ಬಹಳ ಆತಂಕದ ಕ್ಷಣಗಳು ಅಂತ. ಅದರಲ್ಲೂ ಬೆಂಗಳೂರು ಇವತ್ತು ಮಹಾನಗರ ಮತ್ತು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಆಗಿರೋದ್ರಿಂದ ಬೆಂಗಳೂರು ಮಾನವ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ಸಾಗಣೆಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಒಂದು ರೀತಿಯ ಹೆಬ್ಬಾಗಿಲಾಗಿದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೀವಿ, ಓದ್ತೀವಿ. ಹೌದಾ? ಇದು
2: ನಾನು ಇದು ಹೆಬ್ಬಾಗಿಲು ಅಂತ ಹೇಳೋದಕ್ಕೆ ನಿರಾಕರಿಸ್ತೀನಿ. ಯಾಕೆ ಅಂತ ಹೇಳಿದರೆ, ಹೌದು, ಬೆಂಗಳೂರು ಸಿಟಿ ಈಸ್ ITBTಯ ಸೆಂಟರ್ ಆಗಿದೆ. ಇಲ್ಲಿ ಸುಮಾರು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಓದೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಮತ್ತು ಇತರೆ ಚಟುವಟಿಕೆಗಳಿಗೆ ಅಥವಾ ಟೂರಿಸ್ಟ್ ಆಗಿ ಬರೋದಕ್ಕೆ ಇದು ಒಂದು ಕಾಸ್ಮೋಪಾಲಿಟನ್ ಸಿಟಿ ಆಗಿರುತ್ತದೆ. ಅದೇ ರೀತಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಮತ್ತು ಬೇರೆ ಬೇರೆ ದೇಶದಿಂದ ಈ ಬೆಂಗಳೂರು ಸಿಟಿ ಅವ್ರಿಗೆ ಆಕರ್ಷಣೆ ಆಗಿಬಿಟ್ಟು ಇಲ್ಲಿ ಎಜುಕೇಷನ್ ಪರ್ಪಸಸ್ಗೆ ಬರ್ತಾರೆ, ಮೆಡಿಕಲ್ ಟೂರಿಸಮ್ ಸಲುವಾಗಿ ಬರ್ತಾರೆ ಮತ್ತು ಬಿಸ್ನೆಸ್ಗೆ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಆ ವಾತಾವರಣ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದು ಇಟ್ ಅಟ್ರ್ಯಾಕ್ಟ್ಸ್ ಲಾಟ್ ಆಫ್ ಫಾರಿನ್ ನ್ಯಾಷನಲ್ಸ್ ಆಲ್ಸೋ. ಅದೇ ರೀತಿ ನಮಗೆ ಆಫ್ರಿಕಾ ಮೂಲದ ಸುಮಾರು ನ್ಯಾಷನಲ್ಸ್ ಕೂಡ ಇಲ್ಲಿ ಬರ್ತಾರೆ. ಆಫ್ರಿಕನ್ ನೇಷನ್ಸ್ನಲ್ಲಿ ನಿಮಗೆ ಅಲ್ಲಿ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದರೆ ಇಲ್ಲಿ ನಮಗೆ ಏನು ಎಕನಾಮಿಕ್ ಅವೆನ್ಯೂಸ್ ಇದೆ ಅಲ್ಲಿ ಅವರಿಗೆ ಇರಲಿಕ್ಕೆ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಅವರ ಎಕನಾಮಿಕ್ ಸ್ಥೈರ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ನಿಮಗೆ ನೋಡಿರ್ಬೋದು, ಬೆಂಗಳೂರು ITಸಿಟಿ ಅಂತ ಹೇಳ್ತೀವಿ. ಅಂದರೆ ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗೆ ನಿಮಗೆ ಪ್ರೆಸೆನ್ಸ್, ಬೆಂಗಳೂರು ಸಿಟಿಯ ಪ್ರೆಸೆನ್ಸು ಇದೆ. ನಿಮಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆದರೂ ಕೂಡ ತಕ್ಷಣವೇ ನಮಗೆ ನೋಡೋದಕ್ಕೆ ಒಂದು ಅವಕಾಶ ಬರ್ತದೆ, ಕೇಳೋದಕ್ಕೆ ಕೂಡ ಅವಕಾಶ ಇರ್ತದೆ. ಈ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ಟಲ್ಲಿ ಏನು ಆನ್ಲೈನ್ನಲ್ಲಿ ಯಾವುದೇ ಒಂದು ಸಣ್ಣದು ಮಾಹಿತಿ ಸಿಕ್ಕಿದ್ರೂ ಕೂಡ ಅದು ಭಾರಿ ಬೇಗ ಪ್ರಸಾರವಾಗ್ತದೆ. ಸೊ ಇದು ಎಲ್ಲ ಸಿಟೀಸ್ನಲ್ಲಿ ಕೂಡ ಈ ಮಾದಕ ವ್ಯಸನದ ಬಗ್ಗೆ ಚಿಂತೆ ಹರಡಿಸ್ತಾ ಇದೆ. ಬೆಂಗಳೂರಿಗಿಂತ ದೊಡ್ಡ ಮಟ್ಟದಲ್ಲಿ ಡ್ರಗ್ಸು ಬೇರೆ ಸಿಟೀಸಲ್ಲಿ ಕೂಡ ನಿಮಗೆ ಸಿಗೋ ಸಾಧ್ಯತೆ ಇದೆ. ಸಿನ್ಸ್ ಇಲ್ಲಿ ನಮಗೆ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಆ್ಯಕ್ಟ್

0: ಇರೋದ್ರಿಂದ ಜನರು ಬಿಂಬಿಸ್ತಾರೆ ಇದು ಒಂದು ಹಬ್ಬ ಆಗಿದೆ ಅಂತದ್ದು. ಬಟ್ ಇದು ಆ ಥರ ಬಿಂಬಿಸ್ಬಾರ್ದಂತ ನನ್ನ ಅನಿಸಿಕೆ. ಪ್ಲಸ್ ಇದನ್ನು ಹೋಗಲಾಡ್ಸೋದಕ್ಕೆ ಇಲ್ಲಿಯ ಪೊಲೀಸು ಸಕ್ಷಮರು ಆಗಿದ್ದೀವಿ ನಾವು. ಅದನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, ಹೆಚ್ಚೆಚ್ಚು ಕೇಸ್ ಆಗಿಬಿಟ್ಟು ಹೆಚ್ಚೆಚ್ಚು ಡ್ರಗ್ಸು ಸೀಸ್ ಮಾಡ್ತಾ ಇದ್ದೀವಿ. ಈ ಸೀಸ್ ಮಾಡಿದ್ದು ನಿಮಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಅದಕ್ಕೆ ನೀವು ಎಲ್ಲರೂ ಈ ಥರ ಬಿಂಬಿಸ್ತಿರ್ಬೋದು ಅಂತ ನನ್ನ ಅನಿಸಿಕೆ.
1: ಹೌದು, ನೀವು ಹೇಳಿದ ಹಾಗೆ ತೀರಾ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಂದರೆ ನಿಮ್ಮ ಕಾರ್ಯಕ್ಷಮತೆಯೇ ಇದು, ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಮಾದಕ ದ್ರವ್ಯಗಳು ಸೀಸ್ ಆಗ್ತಾ ಇದ್ದಾವೆ. ಅದು ಬಹಳಷ್ಟು ಕೆಜಿಗಟ್ಟಲೆ ಮತ್ತು ಕೋಟಿಗಳಲ್ಲಿ ಬೆಲೆ ಬಾಳುವಂಥ ಅಷ್ಟು ಸಾಮಗ್ರಿಗಳು ಸೀಸ್ ಆಗ್ತಾ ಇದ್ದಾವೆ. ಅದು ನಾವು ಇತ್ತೀಚೆಗೆ ಕಳೆದ ವರ್ಷ ಮೈಸೂರಲ್ಲಿ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಮೈಸೂರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಂಗ್ರಹ ಇತ್ತು ಅನ್ನೋದು ನಮಗೆ ಗೊತ್ತಾಯಿತು. ಆನಂತರ ಮಡಿಕೇರಿ, ಧಾರವಾಡ, ಹಾಸನ, ಬೆಳಗಾಂ, ಬಿಜಾಪುರ ಈ ಥರದ ಕರ್ನಾಟಕದ ಬಹಳ ದೊಡ್ಡ ಹಾಗೂ ಮಧ್ಯಮ ಗಾತ್ರದ ನಗರಗಳಲ್ಲೂ ಕೂಡ ಇವತ್ತು ಇದು ನಮಗೆ ಅಲ್ಲಲ್ಲಿ ಕೇಸ್ಗಳು ಬರ್ತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ, ಅಲ್ಲಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಾವು ಬೆಂಗಳೂರನ್ನೇ ಹೇಳಿದರೆ ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಈ ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಮಟ್ಟಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೀಸ್ ಆಗಿದೆ ಮಾದಕ ದ್ರವ್ಯ, ಬಹಳಷ್ಟು ಕಡೆಗಳಲ್ಲಿ ಸೀಸ್ ಆಗಿದೆ. ಮತ್ತು ಅದು ಮೊದಲಿನಿಗಿಂತ ಬೇಗ ಬೇಗ ಸಿಗ್ತಾ ಇದೆ. ಇದರ ಹಿಂದೆ ನಿಮ್ಮ ಪ್ರಯತ್ನಗಳು ಖಂಡಿತ ಇದ್ದಾವೆ, ಇಲಾಖೆಯ ಪ್ರಯತ್ನಗಳಿದ್ದಾವೆ, ಆದರೆ ಈ ಥರದ ಹೆಚ್ಚುವಿಕೆ ಏನಿದೆಯಲ್ಲ ಇದು ಕೂಡ ಆತಂಕಕಾರಿ.
0: ಓಕೆ, ಹೀಗೆ ಫಸ್ಟ್ ಆಫ್ ಆಲು ನಾನು ಹೇಳೋದಕ್ಕೆ ಬಯಸೋದೇನೆಂದರೆ ಸೆಂಟ್ರಲ್ ಗೌರ್ಮೆಂಟು ನಶಾಭಕ್ತಿ ಭಾರತ್ ಅಂತೇಳಿ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಒಂದು ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂತ ಒಂದು ಸ್ಪೆಷಲೈಸ್ಡ್ ವಿಂಗ್ ಒಂದು ಮಾಡಿಕೊಂಡಿದ್ದಾರೆ. ಅದರ ಅಡಿಯಲ್ಲಿ ಇಲ್ಲಿ ಎಲ್ಲ ಮಟ್ಟದ ಅಧಿಕಾರಿಗಳು ಈ ಮಾದಕ ದ್ರವ್ಯಗಳ ಬಗ್ಗೆ ನಾವು ಪ್ರಿವೆಂಟ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕನ್ನೋದ್ರ ಬಗ್ಗೆ ಒಂದು ರೂಪರೇಷೆ ಮಾಡಿಬಿಟ್ಟು ನಮಗೆ ಒಂದು ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಿಂದ ನಾವು ಕೂಡ ನಾವು ಏನು ಮಾಡ್ತಾಯಿದ್ವಿ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಇತರ ಇಲಾಖೆಗಳು ಅಂದರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇರ್ಬೋದು, ಡಿ ಆರ್ ಐ ಇರ್ಬೋದು, ಮತ್ತು ಎಕ್ಸೈಸ್ ಆ್ಯಂಡ್ ಲಾಟ್ರಿ ವಿಂಗ್ ಅವರು ಇರ್ಬೋದು, ಅಥವಾ ಡ್ರಗ್ ಆ್ಯಂಡ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಇವರು ಎಲ್ಲರೂ ಸೇರಿಬಿಟ್ಟು ಇದರ ಬಗ್ಗೆ ನಾವು ಕಾರ್ಯಕ್ಷಮತರ ಆಗಿಬಿಟ್ಟು ಇದನ್ನು ಹೋಗಲಾಡ್ಸೋದಕ್ಕೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚಿನ ಕೆಲಸ ವಹಿಸ್ಬಿಟ್ಟು ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿಬಿಟ್ಟು ನಾವು ಇದನ್ನು ಮಾಡೋದ್ರಿಂದ ಸೊಸೈಟಿಯಲ್ಲಿ ಹೋಗೋದನ್ನು ತಡೀತಾ ಇದ್ದೀವಿ. ಹಾಗಾಗಿ ನಿಮಗೆ ಕಾಣಿಸ್ಕೊಳ್ಳೋದೇನೆಂದರೆ ಹೆಚ್ಚೆಚ್ಚು ಸೀಸರ್ ಆಗ್ತಾ ಇದೆಯಾ ಅಂತೇಳಿ. ಮತ್ತು ಇನ್ನೊಂದು ಕಾರಣ ಇರ್ಬೋದು, ಹೀಗೆ ನಾವು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು ತ್ರೀ ಟೈಪ್ಸ್ ಆಫ್ ಕ್ಯಾಟಗರಿ ಆಫ್ ಪೀಪಲ್ ಕನ್ಸ್ಯೂಮ್ ಮಾಡ್ತಾರೆ. ಒಂದು ಲೋ ಇನ್ಕಮ್ ಗ್ರೂಪ್, ಲೇಬರ್ ಕ್ಲಾಸ್, ಅಂದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಶ್ರಮ ಹಾಕಿ ಕೆಲಸ ಮಾಡತಕ್ಕಂಥವ್ರು. ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅರ್ಲಿಯರ್ ಅರಾಕ್ ಪ್ಯಾಕೆಟ್ಸ್ ಹತ್ತಾಯಿತು, ಕಡಿಮೆ ದುಡ್ಡಲ್ಲಿ ಅವರು ಸೇವನೆ ಮಾಡಿಕೊಂಡು ಮಾಡ್ತಾಯಿದ್ರು. ಬಟ್ ಹೀಗೆ ಅದನ್ನು ಸರ್ಕಾರ ಅದನ್ನು ನಿರ್ಮೂಲನೆ ಮಾಡಿದೆ, ಅದನ್ನು ತೆಗೆದು ಹಾಕ್ಬಿಟ್ಟಿದೆ. ಹಾಗಾಗಿ ಇದೇನು ಮಾಡ್ತಾ ಇದ್ದಾರೆ ಅಂದರೆ ಈ ಗಾಂಜಾ ಅಂದರೆ 100,000 ಒಂದು ಕೆಜಿ ಗಾಂಜಾ ಸಿಕ್ಬಿಡತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಅವನಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಆ ಲೋ ಇನ್ಕಮ್ ಗ್ರೂಪಲ್ಲಿ ತಗೊಳ್ತಾರೆ. ಅದೇ ರೀತಿ ಮೀಡಿಯಮ್ ಇನ್ಕಮ್ ಗ್ರೂಪ್ ಅಂದರೆ ಮಧ್ಯಮ ವಿಂಗ್ನ ಫ್ಯಾಮಿಲೀಸ್ ಎಲ್ಲ ಏನು ಮಾಡ್ತಾಯಿದ್ದಾರೆ, ಸಿಂಥೆಟಿಕ್ ಡ್ರಗ್ಸ್ಗೆ ಹೋಗ್ತಾಯಿದ್ದಾರೆ. ಈ ಗಾಂಜಾ ತಗೊಂಡ್ರೆ ಅವ್ರಿಗೆ ಮನೆಯಲ್ಲಿ ಗೊತ್ತಾಗೋದು, ಸ್ಮೆಲ್ ಬರೋದು, ಆ ಥರ ಎಲ್ಲ ಗೊತ್ತಾಗುತ್ತೆ. ವೇರಸ್ ಸಿಂಥೆಟಿಕ್ಸ್ ಡ್ರಗ್ಸ್ ನಾವು ತಗೊಂಡಾಗ ಅದು ಏನು ನಿಮಗೆ ಗೊತ್ತೇ ಆಗಲ್ಲ. ಪೇನ್ ಕಿಲ್ಲರ್ಸ್ ಇರ್ಬೋದು, ಕೋರೆಕ್ಸ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಸ್ಮೆಲ್ ಮಾಡೋಂಥ ಸಿರಪ್ಸ್ ಇದೆ, ಆ ಥರದ್ದು ಎಲ್ಲ ಒಂದು ಮೆಟೀರಿಯಲ್ ತೊಗೊಂಡ್ರೆ ಅದು ಸ್ಮೆಲ್ಲೂ ಬರೋಲ್ಲ, ಮತ್ತು ಅವ್ರಿಗೆ ಒಂದು ನಶಾ ಒಂದು ಲೋಕದಲ್ಲಿ ತಗೊಂಡೋಗೋಂಥ ದ್ರವ್ಯಗಳು ಕೂಡ ಸಿಗ್ತದೆ, ಅದಕ್ಕೂ ಕೂಡ ಬಿದ್ದಿದ್ದಾರೆ. ಮತ್ತು ಇನ್ನೂ ಅತಿ ಹೆಚ್ಚು ಅಂತಂತ ಹೇಳಿದರೆ
2: ಶ್ರೀಮಂತರು
0: ಕೊಕೇನ್ ಅಂತದ್ದು, ಅಂದರೆ 1 ಕೋಟಿ ಒಂದು ಕೆ ಜಿಗೆ 5 ಕೋಟಿಯಷ್ಟು ಬಳೆ ಬಾಳುವ ಇದು ಇರ್ತದೆ. ಪ್ಲಸ್ ಅದಲ್ಲದೇ ಬೆಂಗಳೂರಲ್ಲಿ ಪಬ್ ಕಲ್ಚರ್ ಕೂಡ ಇದೆ. ಅಂದರೆ ಐ ಟಿ ವರ್ಕ್ ಫೋರ್ಸು ಇದೆ, ಅಂದರೆ ಸಾಕಷ್ಟು ಯಂಗ್ ಜನ್ರೇಷನಲ್ಲಿ ಸಾಕಷ್ಟು

0: ಹಣ ಬೇಗ ಲೈಫಲ್ಲಿ ಬೇಗ ನೋಡ್ತಾ ಇದ್ದಾರೆ, ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಾರೆ. ಸೊ ವೀಕೆಂಡ್ಗಳಲ್ಲಿ ಅವರು ಸ್ಪೆಂಡ್ ಮಾಡೋ ಕಡೆಗೆ ನಮಗೆ, ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದಾಗ ಇಲ್ಲೆಲ್ಲ ಬಳಸೋದಕ್ಕೆ ತಯಾರ ಮಾಡ್ತಿದ್ದಾರೆ. ಇಂಥದ್ದೆಲ್ಲ ಕಡಿವಾಣ ನಾವು ಹಾಕ್ತಿರೋದ್ರಿಂದ ಇಷ್ಟು ಸೀಜರ್ಸ್ ಎಲ್ಲ ಆಗ್ತಾ ಇದೆ. ಸೊ ಇದು ಅಕ್ರಾಸ್ ದಿ ಎಕನಾಮಿಕ್ ಸ್ಟ್ಯಾಟಸಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರ ಒಂದು ಪ್ರಾಪರಾದ ರೂಪರೇಷೆ ಕೊಟ್ಟಿದೆ. ಅದರ ಪ್ರಕಾರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಮತ್ತು ಒಂದು ಎನ್ ಕಾರ್ಡ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಡಿ ಸಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತಿದೆ, ಮತ್ತು ಸಿಟಿ ನೇತೃತ್ವದಲ್ಲಿ ಒಂದು ಎ ಡಿ ಜಿ ರ್ಯಾಂಕ್ ಆಫೀಸರ್ಸ್ ನೇತೃತ್ವದಲ್ಲಿ ಇದ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಪ್ಲಸ್ ಇದಕ್ಕೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಇದೆ, ಅದ್ರ ಬಗ್ಗೆನೂ ಕೂಡ ನಾವು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ವಿ.
1: ನಿಮ್ಮ ಜೊತೆಗೆ ಇದನ್ನು ಮತ್ತೆ ಹೆಚ್ಚು ನಾನು ತಿಳ್ಕೋಬೇಕು, ಏಕೆಂದರೆ ಕೊರೋನಾ ನಂತರ ನಾವು ನೋಡಿದಾಗ ಹೆಚ್ಚಾಗಿದೆ, ಕೊರೋನಾ ಸಂದರ್ಭದಲ್ಲಿ ಹೆಚ್ಚಾಯಿತು ಇದು, ಮತ್ತು ಆ ನಂತರದಲ್ಲಿ ಸ್ವಲ್ಪ ಸಮಯದ ತನಕ ಭಾಳ ಹೆಚ್ಚಿತ್ತು ಅನ್ನೋದನ್ನು ನಾವು ಕೇಳ್ತೀವಿ. ಅದರ ಬಗ್ಗೆ ನಾವು ಈ ಗೀತೆಯ ನಂತರ ಮತ್ತೆ ಮಾತನಾಡೋಣ.
2: ಒಂದ್ ಮಾತು
3: ಹೇಳಿ.
2: ಕೇಳಿದ್ರೆ ಕೇಳ್ತೀಯ?
3: ನಿಮ್ ಮಾತು ಯಾವತ್ ಕೇಳಿಲ್ಲ.
2: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
3: ಇಟ್ಟೆ.
2: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
3: ಏನ್ರಿ ಇದು ಇಷ್ಟತ್ನಲ್ಲಿ?
2: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
3: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡದಿರು ಇನ್ನು ಹೋಗುತ್ತ ಹೀಗೆ ಎಲ್ಲ ಕೆಲಸ
1: ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನೋಡಿ, ನಿಮ್ಮ ಮಧ್ಯಾಹ್ನದ ಈ ಹೊತ್ತಿನಲ್ಲಿ ನೀವು ಸ್ವಾಮಿ ಕಾರ್ಯ ಸ್ವಕಾರ್ಯನೂ ಮಾಡಿದ್ರಿ. ನಿಮ್ಮ ಮನೆಯವರಿಗೆ ಬಹಳ ಇಷ್ಟವಾದ ಹಾಡು ಇದು ಊಟದ ಹೊತ್ತಿನಲ್ಲಿ ಅಂತ ಬಹುಶಃ ಈ ಹಾಡನ್ನು ನೀವು ಇಷ್ಟಪಟ್ರಿ ಅಂತ ಅನಿಸುತ್ತೆ. ನಾವು ಮಾತನಾಡ್ತಾ ಇದ್ವಿ ಬೇರೆ ಬೇರೆ ಎಕಾನಮಿಕ್ ಸ್ಟೇಟ ಒಂದು ಆರ್ಥಿಕ ಹಿನ್ನೆಲೆಯವರು ಇದನ್ನು ಬಳಸ್ತಾರೆ ಅನ್ನೋದನ್ನು ಹೇಳಿದ್ರಿ ನೀವು. ಈ ಥರದ ಒಂದು ವ್ಯವಸ್ಥೆ ಇದೆ ಅನ್ನೋದೇ ನಮಗೆ ಸಾಮಾನ್ಯರಿಗೆ ಇದು ಗೊತ್ತಿರಲ್ಲ ಬಹುಶಃ. ನಾನು ಹೇಳಿದೆ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಾಯಿತು ಅಂತ. ಈಗ ನಾವು ಅಂಕಿಅಂಶಗಳನ್ನು ಹೇಳೋದಾದರೆ ಈ ಅಂದರೆ ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಿದೆಯೋ ಹೆಚ್ಚಾಗ್ತಿದೆಯೋ ನೀವು ನೋಡ್ತಾ ಇರೋ ಹಾಗೆ?
3: ಈಗ ಇತ್ತೀಚೆಗೆ ನಾವು ಕಳೆದ 4 ವರ್ಷದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ನಾವು ಕೇಸಸ್ ಅಂತೂ 23ನಲ್ಲಿ, ಅದೇ ತಾವು ಹೇಳಿದಾಗೆ ಕರೋನಾ ನಂತರದಲ್ಲಿ ಸ್ವಲ್ಪ ಕೇಸಸ್ ಜಾಸ್ತಿ ಆಗಿತ್ತು. ಅಂದರೆ ಟೋಟ್ಲಿ ಒಂದು 3,500 ಕೇಸಸ್ಸು 2023ರಲ್ಲಿ ನಮಗೆ, ಇದು ನಾನು ಬೆಂಗಳೂರು ಸಿಟಿದು ಮಾತ್ರ ಹೇಳ್ತಾ ಇದ್ದೀನಿ, ಸೊ ಅಷ್ಟು ಕೇಸಸ್ಸು ನಮ್ಮಲ್ಲಿ ರಿಪೋರ್ಟ್ ಆಗಿತ್ತು. ಅದರಲ್ಲಿ ಹೆಚ್ಚಿನ ಸಂಖ್ಯೆ ಒಂದು 700 ಪೆಡ್ಲರ್ಸ್ ಬಗ್ಗೆ

ಮಾಡಿದ್ದೀವಿ, ಕೇಸಸ್ ಮಾಡಿದ್ದೀವಿ. ಮತ್ತು ಒಂದು 2800 ಜನ ಪ್ಲಸ್ ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಮಾಡಿದ್ದೀವಿ. ಸೊ ಒಟ್ಟು 4400 ಜನ ಇಂಡಿಯನ್ಸ್ ಮೇಲೆ ಮತ್ತು 101 ಫಾರಿನರ್ಸ್ ಮೇಲೆ ನಾವು ಕೇಸಸ್ ಹಾಕಿದ್ವಿ. ಒಟ್ಟು 5410 KGಯಷ್ಟು ಡ್ರಗ್ಸ್, ಅಂದರೆ ಸಿಂಥೆಟಿಕ್ಕು ಮತ್ತು ಆರ್ಗ್ಯಾನಿಕ್ ಡ್ರಗ್ಸ್ ಎರಡೂ ಟೈಪ್ ಆಫ್ ಡ್ರಗ್ಸ್ನ ಸೀಸ್ ಮಾಡಿಕೊಂಡು ಮತ್ತು 103 crore ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ವಿ. 24 ನಾವು ನೋಡಿದಾಗ ಅಂದರೆ ಸ್ವಲ್ಪ ಕಡಿಮೆ ಆಯಿತು ನಮಗೆ ಕೇಸಸ್ ಎಲ್ಲ. ಕಾರಣಾಂತರಿಂದ ಯಾತಕ್ಕೆ ನಾವು ಕೇಸಸ್ ಕಡಿಮೆ ಆಯಿತು ಅಂದರೆ ನಾವು ಓನ್ಲಿ ಡ್ರಗ್ ಪೆಡ್ಲರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ವೆರಸ್ ಕನ್ಸ್ಯೂಮರ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾತಕ್ಕೆ ಅಂದರೆ ಅದರ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇತ್ತು, ಅವರು ಫ್ಯಾಮಿಲೀಸ್ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಸೊ ಕೊಂಚ ಮಟ್ಟಕ್ಕೆ ನಮಗೆ ಒಂದು ಸ್ವಲ್ಪ ಗ್ರೀವಿಯನ್ಸಸ್ ಬಂದಾಗ ನಾವು ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಕಡಿಮೆ ಹಾಕಿದ್ವಿ, ಬಟ್ ವೆರಸ್ ಪೆಡ್ಲರ್ಸ್ ಮೇಲೆ ಕೇಸಸ್ ಹಾಕ್ಕೊಂಡಿದ್ವಿ. ಸೊ ಆ ವರ್ಷನೂ ಕೂಡ ಸುಮಾರು ಒಂದು 700 ಜನ ಇಂಡಿಯನ್ಸ್ ಮೇಲೆ ಮತ್ತು 61 ಜನ ಫಾರಿನರ್ಸ್ ಮೇಲೆ ಕೇಸ್ ಮಾಡ್ಕೊಂಡಿದ್ವಿ. 1970 KGಯಷ್ಟು ಡ್ರಗ್ಸ್ನ ಸೀಸ್ ಮಾಡಿದ್ವಿ. ಒಟ್ಟು 98 crore ಅಷ್ಟು ಡ್ರಗ್ಸನ್ನು ಸೀಸ್ ಮಾಡ್ಕೊಂಡಿದ್ವಿ. ಸೊ ಕಳೆದ ವರ್ಷ ಅಂದರೆ 25, ಅಂದರೆ ನಾವು ಒಂದು ವರ್ಷದ ನಾನು ಲಾಸ್ಟ್ ಏಪ್ರಿಲಲ್ಲಿ ಈ ವಿಂಗಲ್ಲಿ ನಾನು ಚಾರ್ಜ್ ತೊಗೊಂಡು ಸೇರಿಕೊಂಡ್ಮೇಲೆ ಅವಾಗ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬರ್ತದೆ, ಈವನ್ ಕನ್ಸ್ಯೂಮರ್ಸ್ ಮೇಲೆ ನಾವು ಇದನ್ನು ಮಾಡಬೇಕು, ಪೆಡ್ಲರ್ ನೆಟ್ವರ್ಕ್ನ ನಾವು ಬ್ರೇಕ್ ಮಾಡಬೇಕನ್ನೋದು ಜಾಸ್ತಿ ಒತ್ತು ಕೊಟ್ಟು ಇದು ಮಾಡಿದರು. ಹೆಚ್ಚು ಬರ್ತಾ ಇದೆ, ಪ್ಲಸ್ ಎಲ್ಲಿನಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಂದು ಟೆಕ್ನಾಲಜಿನೂ ಯೂಸ್ ಮಾಡಿಕೊಂಡು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಕಡಿವಾಣ ಹಾಕೋದಕ್ಕೆ ಕೆಲಸ ಮಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ನಾವು ಒಂದು 500 ಜನದ ಮೇಲೆ ನಾವು ಪೆಡ್ಲರ್ಸ್ ಮೇಲೆ ಕೇಸ್ ಹಾಕ್ತೀವಿ, ಒಂದು 900 ಜನ ಕನ್ಸ್ಯೂಮರ್ಸ್ ಮೇಲೆ ಮಾಡ್ಕೊಳ್ತೀವಿ. ಟೋಟಲಿ 1400 ಕೇಸಸ್ ಹಾಕ್ಬಿಟ್ಟು ಸೊ ರೆಕಾರ್ಡ್ ಸೀಸರ್ ಮಾಡ್ತೀವಿ ಲಾಸ್ಟ್ ಇಯರ್ ನಾವು, ಅಂದರೆ 1800 ಇಂಡಿಯನ್ಸ್ ಮೇಲೆ ಮತ್ತು ಒಂದು 57 ಜನ ಫಾರಿನರ್ಸ್ ಮೇಲೆ ಕೇಸಸ್ ಹಾಕ್ತೀವಿ. ಸೊ ಟೋಟ್ಲಿ 1500 KGs ಇದ್ರ ಮೇಲೆ ಹಾಕ್ತೀವಿ. ಸೊ ನೀವು ನೋಡ್ತಿರ್ಬೋದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ, ವೇರ್ ಆಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಪ್ರೀವಿಯಸ್ಲಿ ಆರ್ಗ್ಯಾನಿಕ್ ಡ್ರಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತದೆ, ಅಂದರೆ ಗಾಂಜಾ ಹೈಡ್ರೋಗಾಂಜಾ ಅಂತ ಪದಾರ್ಥದ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಇತ್ತೀಚಿನಿಗೆ ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ಮ್ಯಾನುಫ್ಯಾಕ್ಚರ್ ಬೆಲೆ ಹೆಚ್ಚಾಗ್ತಾ ಹೋಯಿತು. ನಾನು ಹೇಳೋದಾದರೆ 1 kg MDMA ಅಂತ ಇದೆ, ನಾವು ಅಫಿಷಿಯಲ್ ರೇಟು ಯಾವಾಗಲೂ ಕಡಿಮೆ ಇರ್ತದೆ, ವೆರಾಸ್ ಮಾರ್ಕೆಟ್ ರೇಟು ಜಾಸ್ತಿ ಇರ್ತದೆ. ಈಗ 1 kg MDMA 1 crore ವೆಚ್ಚದಲ್ಲಿ ನಮಗೆ ಸಿಗತ್ತೆ, ಅದು NCB ರೇಟಲ್ಲಿ, ವೆರಾಸ್ ಮಾರ್ಕೆಟಲ್ಲಿ 2 crore to 2.5 crore. ಸೊ ಅದು ಗ್ರಾಮ್ಗಳ ಲೆಕ್ಕದಲ್ಲಿ ಮಾರಿಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಸ್ಪೆಸಿಫಿಕಲಿ ಡ್ರಗ್ಸ್ ಅವರು 1 gram, 2 gram ಈ ಥರ ಮಾರಿಕೊಂಡು ಅದನ್ನು ದುಡ್ಡು ಪರ್ಚೇಸ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಈ ವರ್ಷ ನಾನು ಹೇಳಬೇಕಾದ್ರೆ ಈಗ ಆಲ್ರೆಡಿ ನಾವು ಜೂನ್ ತಿಂಗಳಲ್ಲಿ ಇದ್ದೀವಿ. ಸೊ ನಮ್ಮ ಸರ್ಕಾರ ನಮಗೆ ಸಾಕಷ್ಟು ಮೋಟಿವೇಟ್ ಮಾಡಿ ಇದನ್ನು ಹೇಗಾದರೂ ಮಾಡಿ ಹೋಗ್ಲಾಡಿಸ್ಬೇಕಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಈ ಡ್ರಗ್ಸ್ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ಬೇಕಂತ ಹೇಳಿದಾಗ ಇಲ್ಲಿವರೆಗೂ ನಾವು 354 ಜನ ಪೆಡ್ಲರ್ಸ್ನ ನಾವು ಕೇಸಸ್ ಮಾಡಿದ್ವಿ, 2500 ಜನ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ವಿ. ಟೋಟ್ಲಿ 2500 ಕೇಸಸ್ ರಿಜಿಸ್ಟರ್ ಮಾಡಿಬಿಟ್ಟು 3500 ಇಂಡಿಯನ್ಸ್ ಮೇಲೆ 29 ಫಾರಿನರ್ಸ್ ಮೇಲೆ ನಾವು ಕೇಸ್ ಮಾಡಿಕೊಂಡು 174 crore ವೆಚ್ಚದಲ್ಲಿ ಡ್ರಗ್ಸ್ ಸೀಸ್ ಮಾಡಿದ್ವಿ. 1249 KGs ಡ್ರಗ್. ಇದು ಅಲ್ಲದೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಯಾರೇ ಫಾರಿನರ್ಸ್ ಬರಲಿ ಅಂಥವ್ರನ್ನ ಅವರು ಫಸ್ಟ್ ಟೈಮ್ ಆಗಿ ಇಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಅಂಥವ್ರ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಇಮಿಡಿಯೇಟಾಗಿ ಅವ್ರನ್ನ ಡಿಪೋರ್ಟ್ ಮಾಡಿಬಿಡ್ತಾ ಇದ್ದೀವಿ, ಬಟ್ ವಾಪಸ್ ಕಳಿಸ್ಬಿಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರು 400 ಹೆಚ್ಚಿನ ಸಂಖ್ಯೆಯಲ್ಲಿ ಫಾರಿನರ್ಸ್ನ ಕಳಿಸ್ಕೊಟ್ಟಿದ್ದೀವಿ, ಆಫ್ರಿಕಾ ಮೂಲದವ್ರನ್ನ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಾಪಸ್ ಕಳಿಸ್ಕೊಟ್ಟಿದ್ದೀವಿ. ಇವರೆಲ್ಲರೂ ಬರೀ ಡ್ರಗ್ಸ್ ಕೇಸ್ ಅಲ್ಲ, ಮತ್ತು ಇತರೆ ಇದರಲ್ಲಿ ಓವರ್ ಸ್ಟೈಲ್ ಎಲ್ಲ ಇರ್ತಾರೆ ಅಂಥವ್ರನ್ನ ಕಳಿಸ್ಬಿಟ್ಟಿದ್ದೀವಿ. ಈ ವರ್ಷ ಹೆಚ್ಚು ಕಡಿಮೆ ಅಂತಂದರೆ ಆಲ್ರೆಡಿ ನಾವು ಒಂದು 200 ಅಧಿಕ ಜನನ ನಾವು ಆಲ್ರೆಡಿ ನಾವು ವಾಪಸ್ ಕಳಿಸ್ಬಿಟ್ಟಿದ್ದೀವಿ. ಇನ್ನು ಕೆಲವ್ರನ್ನ ನಾವು ಈ ದೊಡ್ಡ ಕೇಸಲ್ಲಿ
ಕೇಸಲ್ಲಿ ಪ್ರಮಾಣವಾದರೆ ಮೋರ್ ದೆನ್ ಒಂದು ಕೇಸ್ ಆಲ್ರೆಡಿ ಆಗಿದ್ದರೆ ಅಂಥವ್ರಿಗೆ ನಾವು ಕಂಪಲ್ಸರಿ ಇಲ್ಲೇ ಇಟ್ಕೊಳ್ಳಬೇಕಾಗತ್ತೆ. ನಾವು ಡಿಟೆನ್ಷನ್ ಸೆಂಟರ್ ಅಂತ ಇದೆ ಅಂತ

0: ಇಟೆಂಟನ್ ಸೆಂಟರ್ನಲ್ಲಿ ಇಟ್ಬಿಟ್ಟು ಅವ್ರಿಗೆ ಕೇಸ್ ಮುಗಿಯೋವರೆಗೂ ಅವರು ಇರಬೇಕಾಗತ್ತೆ. ಸೊ ಕೇಸ್ ಮುಗಿದ ನಂತರ ಶಿಕ್ಷೆ ಆದರೆ ದೆನ್ ಮತ್ತೆ ನಾವು ಜೈಲಲ್ಲಿ ಅವ್ರನ್ನ ಇಡೋ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರ್ಯಕ್ರಮ ಯಾತಕ್ಕೆ ಮಾಡ್ತಾ ಇದೀವಿ ಅಂದರೆ ಇದನ್ನ ಪ್ರಿವೆನ್ಷನ್ ಮಟ್ಟಕ್ಕೆ ಮಾಡ್ಬೇಕಂತ ಮಾಡ್ತಾ
1: ಇದ್ದೀವಿ. ಅಂಕಿಅಂಶಗಳನ್ನ ನೋಡಿದಾಗ್ಲೂ ವಿದೇಶಿ ಪೆಡ್ಲರ್ಸ್ ಏನಿದ್ದಾರೆ ಅವ್ರ ಸಂಖ್ಯೆ ಕಡಿಮೆನೇ ಆಗ್ತಾ ಇದೆ. ಅದಕ್ಕೆ ಈಗ ನೀವು ಹೇಳಿದ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀವು ತಗೊಂಡಿದ್ದೀರಾ ಅದಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಹಾಗಂತ ದೇಶೀಯ ಜನ ಯಾರಿದ್ದಾರೆ ಅವ್ರ ಪೆಡ್ಲರ್ಸ್ ಅವ್ರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಬಹುಶಃ ಅವರನ್ನು ಉಪಯೋಗಿಸ್ಕೊಂಡು ಇವಾಗ ನೆಟ್ವರ್ಕನ್ನು ಹೆಚ್ಚು ಮಾಡಿಕೊಳ್ಳುವಂಥ ಕೆಲಸ ನಡೀತಾ ಇದೆ ಅಂತ ಹೀಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆಮೇಲೆ ಹೆಚ್ಚಿಗೆ ಸೀಜರ್ಸ್ ಅಂದರೆ ಹೆಚ್ಚಿಗೆ ನೀವೇನು ಮಾದಕ ದ್ರವ್ಯ ಹಿಡಿತೀರಿ ಸೀಸ್ ಮಾಡ್ತೀರಿ ಅದರ ಮೇಲೆ ಗೊತ್ತಾಗುತ್ತೆ ಸಾಕಷ್ಟು ನಿಯಂತ್ರಣ ಆಗ್ತಾ ಇದೆ ಅಂತ. ನಮಗೆ ಗಾಬರಿ ಆಗುತ್ತೆ ಇಷ್ಟು ಸಿಗುತ್ತಲ್ಲ ಅಂತ. ಆದರೆ ಒಂದು ಲೆಕ್ಕದಲ್ಲಿ ಅದು ಬಹಳ ಒಳ್ಳೆಯ ಸುದ್ದಿ ಅಂತ ಶ್ರೋತೃಗಳಿಗೆ ನಾವು ಹೇಳಬೇಕಾಗಿದೆ. ಯಾಕೆಂದರೆ ಅಷ್ಟು ಜನ ಬಳಸೋದು ಉಳಿತಲ್ಲ ಅಂತ. ಅದನ್ನು ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಆಯಿತು ಬೇರೆ ಬೇರೆ ಇಲಾಖೆಗಳು ಸೇರಿ ಮಾಡ್ತಾ ಇರುವಂಥ ಇದು ದೊಡ್ಡ ಸಮಾಜದ ಕೊಡುಗೆ ಅಂತಲೇ ಸಾಮಾಜಿಕ ಕಾರ್ಯ ಅಂತಲೇ ಹೇಳಬಹುದು ಅಂತ ನನಗಾರು ಅನಿಸುತ್ತೆ. ಈಗ ನೀವು ವಿದೇಶಿಗಳನ್ನು ವಿದೇಶಿಯರು ಬಂದು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಹೆಚ್ಚಾಗಿ ಯಾವ್ಯಾವ ದೇಶಗಳಿಂದ ಬರ್ತಾರೆ?
0: ಹೀಗೆ ಆಫ್ರಿಕಾ ಮೂಲದವರು ಜಾಸ್ತಿ ಜನ ಬರ್ತಾರೆ. ನಾನು ಕಂಟ್ರೀಸ್ ಹೆಸರು ಹೇಳೋದಕ್ಕೆ ಸ್ವಲ್ಪ ಹಿಂಜರಿತೀನಿ. ಯಾಕೆ ಅಂತಂತೇಳಿದ್ರೆ ಇಟ್ ಮೇ ಎಫೆಕ್ಟ್ ಅವ್ರಿಗೆ ಎಫೆಕ್ಟ್ ಆಗೋವಂಥ ಒಂದು ಇದೆ. ಬಟ್ ನಾವು ಏನೇ ಇರಲಿ ಯಾವುದೇ ದೇಶದವರು ಇಲ್ಲಿ ಬಂದರೂ ಕೂಡ ನಾವು ಅಂಥವ್ರ ಮೇಲೆ ಇಂಥ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದರೆ ನಾವು ನಮ್ಮ ಡಿಫ್ರೆಂಟ್ ವಿಂಗ್ಸ್ ಇದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಇದೆ ಅವ್ರ ಹತ್ರ ಎಲ್ಲ ಮಾಹಿತಿ ಪಡೆದುಬಿಟ್ಟು ಅವ್ರ ವೇರಬೌಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಯಾವ ಥರ ಈ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ನೋಡಿಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ರೀತಿ ನಾವು ಪಬ್ಲಿಕಲ್ಲಿ ಕೂಡ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅಪೀಲ್ ಮಾಡೋದು ಏನಂತ ಹೇಳಿದ್ರೆ ನಮ್ಮದೇ ಆದಂಥ ಹೆಲ್ಪ್ಲೈನ್ಗಳೆಲ್ಲ ಇದ್ದಾವೆ. ಸೊ ಆ ಹೆಲ್ಪ್ಲೈನ್ಗಳು ನೆಕ್ಸ್ಟ್ ನಂಬರ್ಗಳೆಲ್ಲ ನಾನು ಕ್ರಮೇಣ ಹೇಳ್ತೀನಿ. ನೀವು ಮಾಹಿತಿ ಕೊಟ್ಟರೆ ಇದೆಲ್ಲ ಇಷ್ಟು ನಾವು ಸೀಸ್ ಮಾಡೋದಕ್ಕೆ ನಮಗೆ ಅವಕಾಶ ಆಗಿರೋದ್ರಿಂದ ಸಾರ್ವಜನಿಕರು ಮಾಹಿತಿ ಕೊಟ್ಟಿರೋದ್ರಿಂದನೇ ನಮಗೆ ಈ ಥರ ಎಲ್ಲ ನಮಗೆ ಕಡಿವಾಣ ಹಾಕೋದಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಹೇಳ್ಬೋದು ನಾವು ಹಬ್ ಆಗ್ಬಿಟ್ಟಿದೆ ಅಂತಂತೇಳಿ. ಹಬ್ ಆಗಿಲ್ಲ, ಇದು ಮುಂಚೆಯಿಂದ ಟ್ರಾನ್ಸಿಟ್ ಏರಿಯಾ ಅಂತೇಳಿ ಇದು ಆಗ್ತಾ ಇದೆ. ನಮಗೆ ಬೇರೆ ಬೇರೆ ರಾಜ್ಯಗಳ ಕಡೆಯಿಂದ ನಮಗೆ ಬೆಂಗಳೂರಿಗೆ ಬರ್ತಾ ಇದೆ. ಯಾತಕ್ಕೆ ಅಂತಂತೇಳಿದ್ರೆ ಇಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಅವಕಾಶಗಳು ಇರೋದ್ರಿಂದ ಇಲ್ಲಿ ಈ ಥರ ಆಗ್ತಾ ಇದೆ. ಬಟ್ ನಾವು ಹದ್ದಿನ ಕಣ್ಣಿಟ್ಬಿಟ್ಟು ನಾವು ಇದನ್ನು ಕಂಪಲ್ಸರಿ ಇದ್ರ ಮೇಲೆ ಆ್ಯಕ್ಟ್ ಮಾಡೋದಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ.
1: ಹೇಳಿದ್ರಿ ಈ ಇತ್ತೀಚೆಗೆ ಈ ಸಿಂಥೆಟಿಕ್ ಡ್ರಗ್ಸನ್ನು ಹೆಚ್ಚು ಬಳಸ್ತಾ ಇದೆ, ಅದರಲ್ಲೂ ಅಂಕಿಅಂಶಗಳು ಹೇಳೋ ಪ್ರಕಾರ ಬೆಂಗಳೂರಲ್ಲಿ ಅದು ಕರ್ನಾಟಕದಲ್ಲಿ ಅದರ ಬೆಂಗಳೂರಲ್ಲಿ ಭಾಳ ಹೆಚ್ಚು ಅದರ ಬಳಕೆ ಆಗ್ತಾ ಇದೆ ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ಅಂತ ಇದೆ. ಅದೇ ಅದಕ್ಕೂ ಕಾರಣ ಈಗಾಗಲೇ ನಾವು ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಇಲ್ಲಿನ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಕಡೆಗಳಿಂದ ಇದು ಕಾಸ್ಮೋಪಾಲಿಟನ್ ಸಿಟಿ ಬೇರೆ ಬೇರೆ ಕಡೆಗಳಿಂದ ಜನರು ಬರೋದ್ರಿಂದ ಆಗ್ತಾ ಇದೆ. ಯಾವ ರೀತಿಯ ಮಾದಕ ದ್ರವ್ಯಗಳನ್ನು ಹೆಚ್ಚು ಜನ ಬಳಸ್ತಾರೆ ಮತ್ತು ಅವರಿಗೆ ಒಂದು ಮಾತು ನೀವು ಹೇಳ್ಬೋದು ಇದು ಎಷ್ಟು ತೊಂದರೆ ಆಗುತ್ತೆ ಇದರಿಂದ?
0: ಸೊ ಬೇಸಿಕಲಿ ಈ ಮಾದಕ ವಸ್ತುಗಳು ಎರಡು ಕ್ಯಾಟಗರಿಯಲ್ಲಿ ಬರ್ತದೆ. ಅಂದರೆ ಆರ್ಗ್ಯಾನಿಕ್ ಕ್ಯಾಟಗರಿ ಅಂತ ಹೇಳ್ತೀವಿ, ಅಂದರೆ ನ್ಯಾಚುರಲಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಇದರಲ್ಲಿ ಬರ್ತದೆ. ಅಂದರೆ ಗಾಂಜಾ ಆಗ್ಬೋದು, ಅಫೀಮ್ ಆಗ್ಬೋದು. ಸೊ ಇದೆಲ್ಲ ಕೊಕೋವಾ ಪ್ಲ್ಯಾಂಟ್ ಅಂತ ಇದೆ, ಅದರಿಂದ ಇದು ಮೂರು ಆರ್ಗ್ಯಾನಿಕ್ ಇದರಲ್ಲಿ ಇರ್ತದೆ. ಸೊ ಅದನ್ನು ಬೇಸ್ ಇಟ್ಕೊಂಡು ಕೆಲವೊಂದು ಆಲ್ಕಲೈಡ್ಸ್ ಅಂತ ಇರ್ತದೆ ಈ ಈ ಪ್ಲ್ಯಾಂಟ್ ಬೇಸ್ ಇದ್ರಲ್ಲ, ಆ ಆಲ್ಕಲೈಡ್ಸ್ ಯೂಸ್ ಮಾಡಿಕೊಂಡು ಆರ್ಟಿಫಿಷಲಿ ತಯಾರು ಮಾಡೋವಂಥ ಮೆಟೀರಿಯಲ್ ಇದೆ. MDMA ಅಂತ ಹೇಳ್ಬೋದು, ಮೆಫಡ್ರೋನ್ ಅಂತ ಹೇಳ್ಬೋದು, ಅಥವಾ LSD ಸ್ಟ್ರಿಪ್ಸ್ ಅಂತ ಹೇಳ್ಬೋದು, ಟೈಡಾಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬೋದು, ಪೇಯ್ನ್ ಕಿಲ್ಲರ್ಸು ಇರ್ಬೋದು. ಸೊ ಬೇಸಿಕಲಿ ಈ ಈ ಎಲ್ಲ ಮೆಟೀರಿಯಲ್ಲು ವೈದ್ಯಕೀಯ ಕಾರಣಗಳಿಗಾಗಿ ಕೆಲವರಿಗೆ ಸರ್ಜರಿ ಮಾಡಬೇಕಾದ್ರೆ ಅಥವಾ ವಿಪರೀತ ಪೇನಲ್ಲಿ ನೋವು ನಿವಾರಣೆ ಮಾಡೋ ಸಲುವಾಗಿ ಬಳಕೆ ಮಾಡ್ತಿದ್ದಾರೆ. ಅದನ್ನು ಇದನ್ನು ಯಾವ ಥರ ನಶೆ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಅಂತ ಕಂಡುಹಿಡಿದ್ಬಿಟ್ಟು ಡಿಫ್ರೆಂಟ್ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾವು ಅದೃಷ್ಟವರ್ಷ ನಮ್ಮ ಕರ್ನಾಟಕದಲ್ಲಿ ನಾವು ಎರಡು ಕಡೆಗೆ ನಾವು ಎಸ್ಟಾಬ್ಲಿಷ್ ಆಗಿತ್ತಂತಂತೇಳಿ, ಒಂದು ಮೈಸೂರು ಕಡೆಯಲ್ಲಿ ಎಸ್ಟಾಬ್ಲಿಷ್ ಆಗಿತ್ತಂತ ಇದು ಮಾಡಿದ್ವಿ. ಮತ್ತು ಇಲ್ಲಿ ಇದೇ

0: ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಕೂಡ ಆಗಿತ್ತು. ಬಟ್ ಮೂಲತಃ ಏನಾಗಿದೆ ಅಂತಂದರೆ, ರಾಜಸ್ಥಾನ್ ಅನ್ನೋ ಪ್ಲೇಸಲ್ಲಿ ಇದು ಜಾಸ್ತಿ ಕೆಮಿಕಲ್ ಫ್ಯಾಕ್ಟ್ರೀಸು ಆಗ್ತಿರೋದು, ಮತ್ತು ಮಹಾರಾಷ್ಟ್ರ ಕಡೆಯಿಂದ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಮತ್ತು ಡೆಲ್ಲಿಯಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಆ್ಯಂಡ್ ನಾರ್ತ್ ಈಸ್ಟ್ ಅಂದರೆ ನಾರ್ತ್ ಈಸ್ಟ್ ರೀಜಿಯನ್ ಅಂದರೆ ಅದು ಇದು ಒಂದು ಗೋಲ್ಡನ್ ಟ್ರಯಾಂಗಲ್ ಮತ್ತು ಗೋಲ್ಡನ್ ಕ್ರಿಸೆಂಟ್ ಅಂತ ನಾವು ಏನು ಹೇಳ್ತೀವಿ, ಅಫ್ಘಾನಿಸ್ತಾನ್, ಶ್ರೀಲಂಕಾ ಮತ್ತು ಲಾಸ್ ಅಂತೇಳಿ, ಇದು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಸಿಂಥೆಟಿಕ್ ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಕಂಟ್ರಿ ಒಳಗಡೆಯಿಂದ ಬಂದು ಈ ಕಡೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗ್ತಾ ಇದೆ ಇಲ್ಲಿ ನಾರ್ತ್ ಈಸ್ಟರ್ನ್. ಈಗ ನಿಮಗೆ ಆಶ್ಚರ್ಯ ಪಡ್ಬೋದು, ಈ ನೈಜೀರಿಯನ್ಸು ನೇಟಿವ್ಸ್ನ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಆ ಲೇಡೀಸ್ನ ಕೂಡ ಈ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಪೆಡ್ಲರ್ ಆಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಈ ಮ್ಯೂಲ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು, ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು, ಈ ಪೆಡ್ಲರ್ಸು ಅಥವಾ ಕನ್ಸ್ಯೂಮರಿಂದ ದುಡ್ಡು ತಗೊಳ್ಳೋದಕ್ಕೆ ಅಕೌಂಟ್ಗಳೆಲ್ಲ ಮಾಡಿಕೊಂಡು ಆ ದುಡ್ಡನ್ನು ಮತ್ತೆ ವಿವಿಧ ರೀತಿಯಲ್ಲಿ ತೆಗೆದುಬಿಟ್ಟು ಹೊರಗಡೆ ದೇಶಕ್ಕೆ ಕ್ರಿಪ್ಟೋ ಕರೆನ್ಸಿ ಮಾಡಿಬಿಟ್ಟು ಕಳ್ಸ್ಕೊಡೋ ರೀತಿಯಲ್ಲಿ ಇದು ಎಲ್ಲ ಕೆಲಸ ನಡೀತಾ ಇದೆ. ಸೊ ಇವನ್ನೆಲ್ಲ ಭೇದಿಸೋಕ್ಕೆ ನಾವು ಟೆಕ್ನಾಲಜಿ, ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ವಿ.
1: ಅಂದರೆ ಈಗ ನೀವು ಹೇಳ್ತಾ ಇರೋ ಅಂಕಿಅಂಶಗಳನ್ನು ನಾವು ಕೇಳಿದರೆ ಇದು ಒಂದು ಮಧ್ಯಮ ಗಾತ್ರದಕ್ಕಿಂತ ಬಹಳ ದೊಡ್ಡ ಇಂಡಸ್ಟ್ರಿ, ಒಂದು ದೊಡ್ಡ ಉದ್ದಿಮೆಯಾಗಿ ಹೊರಹೊಮ್ಮಿಬಿಟ್ಟಿದೆಯಲ್ಲ ಕೆಲವೇ ವರ್ಷಗಳಲ್ಲಿ. ಒಂದು 2010ರಲ್ಲಿ ಬೆಂಗಳೂರಲ್ಲಿ ಒಂದು ಈ ನಿಮ್ಮ ನಾರ್ಕೋಟಿಕ್ಸ್ ಇದರ ಒಂದು ಯೂನಿಟ್ ಆರಂಭ ಆಯಿತು. ಅಲ್ಲಿಂದ ಈಚೆಗೆ ಒಂದು 15 ವರ್ಷಗಳಲ್ಲಿ ಇಷ್ಟು ದೊಡ್ಡದಾಗಿ ಒಂದು ದೊಡ್ಡ ಉದ್ದಿಮೆ ಥರ ಆಗಿಬಿಟ್ಟಿದೆಯಲ್ಲ ಅನ್ನೋದು ಬಹಳ ದೊಡ್ಡ ಆಶ್ಚರ್ಯ ಮತ್ತು ತುಂಬ ಆತಂಕಕಾರಿ. ನಾವು ಮತ್ತೆ ಈ ಗೀತೆಯ ನಂತರ ಇದರ ಬಗ್ಗೆ ಹೆಚ್ಚಿನ ಮಾತನಾಡೋಣ.

0: ಸರ್, ನಾವು ಮಾತನಾಡ್ತಾ ಇದ್ವಿ ಹೇಗೆ ಇದರ ಪ್ರಭಾವ ಜಾಸ್ತಿ ಇದೆ ಅಂತ. ನಿಮ್ಮನ್ನು ತಕ್ಷಣಕ್ಕೆ ಅವರು ಸಂಪರ್ಕಿಸಬೇಕು ಅಥವಾ ಯಾವುದೋ ಒಂದು ಟಿಪ್ ಸಿಕ್ಕಿರುತ್ತೆ ಅವ್ರಿಗೆ ಇದನ್ನ ಹೇಳಬೇಕು ಅನ್ನೋದರಲ್ಲಿ, ನೀವು ಹೇಳಿದ್ರೆ ಹೆಲ್ಪ್ ಲೈನ್ ನಂಬರ್ಸ್ ಇದೆ ನಮ್ಮದು ಅಂತ, ಆ ಸಹಾಯವಾಣಿ ಸಂಖ್ಯೆಗಳನ್ನು ನಾವು ನಮ್ಮ ಶ್ರೋತೃಗಳಿಗೆ ಹೇಳಿದರೆ ಬಹುಶಃ ಅವರು ಕೂಡ ಇಂಥದ್ದನ್ನು ಕಂಡಾಗ ಹೇಳೋದಕ್ಕೆ ಅನುಕೂಲ ಆಗುತ್ತೆ.
1: ಓಕೆ, ಎರಡು ಥರದ ಹೆಲ್ಪ್ ಲೈನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ನಿರ್ಮಿಸಿದ ಮಾನಸ್ ಹೆಲ್ಪ್ ಲೈನ್ ಅಂತ ಒಂದು ಇದೆ, ಅದು ನೇರವಾಗಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಡಿಯಲ್ಲಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. 1933 ರಿಪೀಟ್ ಮಾಡ್ತಾ ಇದ್ದೀನಿ, 1933 ಅಂತ ಒಂದು ಆ್ಯಪ್ ಇದೆ, ಸಾರಿ ನಂಬರ್ ಇದೆ, ಟೋಲ್ ಫ್ರೀ ನಂಬರ್ನಲ್ಲಿ ನೀವು ಮಾಹಿತಿ ಕೊಡ್ಬೋದು. ನಿಮ್ಮದು ಯಾವುದೇ ಮಾಹಿತಿ, ನಿಮ್ಮ ನೇಮು, ಅದನ್ನು ನಾವೇನು ತೊಗೊಂಡ್ಬಿಟ್ಟು ಯಾರಿಗೂ ಎಲ್ಲೂ ಪ್ರಸಾರ ಮಾಡಲ್ಲ. ಇನ್ನೊಂದು ನಂಬರ್ ಇದೆ, 1908 ಅಂತೇಳಿ, ಇದು ಬೆಂಗಳೂರಿನಲ್ಲಿ ಕಂಟ್ರೋಲ್ ರೂಮ್ ಇದೆ. ಸೊ ಈ ಕಂಟ್ರೋಲ್ ರೂಮ್ ನಂಬರ್ನಲ್ಲಿ ನೀವು ಕಾಲ್ ಮಾಡ್ಬೋದು. ಅದೇ ರೀತಿ 112 ಅಂತ ನಂಬರ್ ಇದೆ, ಈ ನಂಬರಲ್ಲಿ ಕೂಡ ನೀವು ಮಾಹಿತಿ ಕೊಡ್ಬೋದು.
0: ಈ ನಂಬರ್ಗಳನ್ನ ಬಳಸಿ ಮತ್ತೆ ತಂದೆ ತಾಯಿಗಳಿಗೆ ಅಥವಾ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲು ಏನಿಂಥ ಚಟುವಟಿಕೆಗಳು ಕಂಡು ಬಂದಾಗ ಅವರೆಲ್ಲರೂ ಹೆಚ್ಚು ಜಾಗೃತರಾಗಿ ತಮ್ಮ ಮಕ್ಕಳನ್ನು ಉಳಿಸೋದ್ರ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿ ಅನ್ನುವ ಹಾರೈಕೆ. ರಾಜಾ ಇಮಾಮ್ ಕಾಸಿಂ ಅವರೇ, ನೀವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
2: This is Akashwani and I am Valsa Williams with the Midday News.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿಯ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು.

0: ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21ನೇ ಕ್ರಸ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 2,11,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಫೇಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದ

ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ಧಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೆಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೇನ್ಬೋ. ಸಮಯ ಆಗಿದೆ 2:41:30. ಈಗ ಕೇಳಿ ಚಿತ್ರಗೀತೆಗಳು. ಮೊದಲನೆಯ ಹಾಡು ಮೂಡಿ ಬರ್ತಾ ಇದೆ, ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಹಾಡು. ಇಳೆಯರಾಜ ಅವರ ಸಂಗೀತ.

0: ಗುಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ನೇಹಿತರೆ, ಈ ಬಂಧನ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದು ಜಯಂತ್ ಕಾಯ್ಕಿಣಿ ಹಾಗೂ ಸಂಗೀತವನ್ನ ನೀಡಿದ್ದು ಮನೋಮೂರ್ತಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮುತ್ತಣ್ಣ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರಾರವರ ಧ್ವನಿಯಲ್ಲಿ ಸಂಗೀತ ಹಾಗೂ ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

0: इस कार्यक्रम के बाद अब हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत को उमंग की तकनीकी टीम के साथ कल तक के लिए आज्ञा दीजिए। नमस्कार।
1: उमंग उमंग उमंग उमंग।
2: स्नेहितरे ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ
3: ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಎಸ್ಪಿ ಗೀತಾ ಅವರು ವಕೀಲರು, ಇವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ವರದಕ್ಷಿಣೆಗಾಗಿ ಒತ್ತಾಯ ಮಾಡ್ತಿರ್ತಾರೆ, ವರದಕ್ಷಿಣೆಗಾಗಿ ಸಾಕಷ್ಟು ದೂರುಗಳಿವೆ, ವರದಕ್ಷಿಣೆಗಾಗಿ ಸಾಕಷ್ಟು ಸಾವು ನೋವುಗಳಾಗಿವೆ, ಈ ಬಗ್ಗೆ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಆದ್ರೂ ಏನು ಕಾನೂನು ಸೌಲಭ್ಯ ಇದೆ, ವರದಕ್ಷಿಣೆಗಾಗಿ ಒತ್ತಾಯ ಮಾಡ್ತಿದ್ದಾರೆ, ಇವರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಅನ್ನೋದು ಗೊತ್ತಿರಬೇಕು.
4: ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ಇದೆ, ಅದರಲ್ಲಿ ಏನಾಗುತ್ತಂತಂದ್ರೆ ವರದಕ್ಷಿಣೆ ಕೇಳೋದಕ್ಕೂ ತಪ್ಪು, ಕೊಡೋದು ತಪ್ಪು. ಈಗ ನನ್ನ ಮದುವೆ ನಡೀತಾ ಇದೆ, ನನ್ನ ಮದುವೆ ನಡೀತಾರಂತ ಸಂದರ್ಭದಲ್ಲಿ ಗಂಡನ ಮನೆ ಕೊಡೋರು ಇಷ್ಟು ವರದಕ್ಷಿಣೆ ಕೊಡಿ ಅಂತ ಕೇಳ್ತಿದ್ದಾರೆ, ಮತ್ತೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಅದನ್ನ ಪೂರೈಸೋದಕ್ಕೆ ನಮಗಾಗಲ್ಲ, ಮತ್ತೆ ಇದು ಕಾನೂನು ಪ್ರಕಾರ ತಪ್ಪಿರೋದ್ರಿಂದ ಅವ್ರು ಕೇಳ್ತಾ ಇರೋದು ತಪ್ಪು ಅಂತ ನಾವು ದೂರನ್ನ ಕೊಡ್ಬೋದು.
3: ಅಕಸ್ಮಾತ್ ಇಂಥದ್ದೇನಾದ್ರೂ ಮಾಡಕ್ ಹೋದ್ರೆ ಅದಕ್ಕೆ ಕಾನೂನು ಇದೆ. ತಾವು ಹೇಳಿದ್ರಲ್ಲ ಡೌರಿ ಪ್ರೊಹಿಬಿಷನ್ ಆಕ್ಟ್, ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಅಲ್ವಾ, ಇದರ ಅಡಿಯಲ್ಲಿ
4: ಕೇಳೋದು ತಪ್ಪು ವರದಕ್ಷಿಣೆ ಕೊಡೋದು ತಪ್ಪು ಅಲ್ಲ,
3: ಮೊದಲು ಅಥವಾ ನಂತರ ಒಟ್ಟಾರೆ ಇದು ವರದಕ್ಷಿಣೆ ಕೇಸೇ ಆಗುತ್ತೆ ಅಲ್ವಾ. ಈಗ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು, ಈ ಸಂಬಂಧವಾಗಿ ಹೇಗೆ
4: ಅಂದ್ರೆ, ನೀನು ಮದುವೆ ಮುಂಚೆ ನೀವು ವರದಕ್ಷಿಣೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ನಾವು 3 & 4 ಆಕ್ಟ್ ಅಡಿನಲ್ಲಿ ನಾವು ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಡಿನಲ್ಲಿ ನಾವು ಒಂದು ಕೇಸ್ ಅನ್ನ ದಾಖಲು ಮಾಡಬಹುದು. ಒಂದ್ ವೇಳೆ ಮದುವೆ ಆಯ್ತು ಅಂತಾನೆ ಅಂತ ಇಟ್ಕೊಳ್ಳಿ, ಆಗ ನಮ್ಗೆ ಅಲ್ಲಿ ಮದುವೆ ಆದ್ಮೇಲೆ ನಮ್ಗೆ ವರದಕ್ಷಿಣೆ ಕಿರುಕುಳ ಕೊಟ್ರೆ
3: ಅದು ಬೇರೆ ಕೇಸ್,
4: ಅದು ಬೇರೆ ಆಗತ್ತೆ. ಯಾಕೆಂದ್ರೆ ಆಗ ಸಹ ನಾವು 498A ಅನ್ನೋ ಒಂದು ಸೆಕ್ಷನ್ ನಲ್ಲಿ ಅವರು ಒಂದು ಕೇಸ್ ಅನ್ನ ದಾಖಲು ಮಾಡ್ಕೊಳ್ತಾರೆ.
3: ಮದುವೆ ಮುಂಚೆ ಒಂದು, ನಂತರ ಒಂದು ಅಂತ. ನಿಮ್ಮ ಪತಿ ನಿಮ್ಗೆ ಏನೇನು ತೊಂದರೆ ಕೊಡ್ತಾ ಇದಾರೆ, ನಿಮ್ಮ ಸಂಬಂಧಿಕರುಗಳು ಏನೇನು ಸಮಸ್ಯೆ ಕೊಡ್ತಾ ಇದಾರೆ ಅಂತ ಎಲ್ಲವೂ ಕೂಡ ಒಂದು ದೊಡ್ಡ ಕಿರುಕುಳದ ಒಂದು ಪಟ್ಟಿ ತಯಾರಾಗುತ್ತೆ. ಅಂದ್ರೆ ಒಂದು IPC ಸೆಕ್ಷನ್ 498A ಅಲ್ವಾ, ಇದರಡಿಯಲ್ಲಿ ದೂರು ದಾಖಲಿಸಬೇಕು. ಈಗ ಕೌಟುಂಬಿಕ ಹಿಂಸಾಚಾರ ಅಂತಾನೆ ಬರುತ್ತೆ ಬಹುಶಃ ಇದು ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ, ಇದು ಕೂಡ ಒಂದು ಅಂಶ ಆಗ್ಬಿಡುತ್ತೆ.
4: ಈಗ ನಾವು IPC ಪ್ರಕಾರ ಹೋದಾಗ 498A ಅಂತ ಬರುತ್ತೆ, ಅದನ್ನ CC ಅನ್ನೋದು ಆಗತ್ತೆ. ಇನ್ನೊಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಡಿನಲ್ಲಿ ಹೋದಾಗ ನಾವು CMIS ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಈಗ ನೀವು 498A ಹೋಗ್ಬೇಕು ಅಂದಾಗ ನೀವು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ಬೇಕು. ಅದೇ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಡಿನಲ್ಲಿ ಹೋದಾಗ ಡೈರೆಕ್ಟ್ ಆಗಿ ಕೋರ್ಟಿಗೆ ಬರಬೇಕು.
3: ಈ ವ್ಯತ್ಯಾಸ ನಮ್ಮ ಜನರಿಗೆ ಗೊತ್ತಿರಬೇಕು ಅಂತ. ಒಟ್ಟಾರೆ ಈ ವರದಕ್ಷಿಣೆ ಅಂತ ಅನ್ನೋದು ಬಹಳ ಒಂದು ದೊಡ್ಡ ಪಿಡುಗು, ಇದು ನಮ್ಮ ಸಮಾಜದಿಂದ ತೊಲಗಬೇಕು. ಅದರಿಂದ ಪಾರಾಗ್ಲಿಕ್ಕೆ ಲವ್ ಮ್ಯಾರೇಜ್ಗಳು, ಅಂತರ್ಜಾತಿ ವಿವಾಹಗಳು ಎಲ್ಲವೂ ಆಗ್ತಾ ಇದ್ದಾವೆ, ಅಲ್ಲಿ ವರದಕ್ಷಿಣೆ ವಿಚಾರ ಬರಲ್ಲ. ಸಾಮಾನ್ಯವಾಗಿ ಅದರಿಂದ ಪಾರಾಗ್ಲಿಕ್ಕೆ ಮನಸ್ಸುಗಳ ಒಂದು ಮಿಲನ ಆಗಿ ಅಲ್ಲಿ ಜೀವನ ನಡೀತಾ ಇದೆ. ಕಡಿಮೆ ಖರ್ಚಿನಲ್ಲಿ ಮದುವೆ ಆಗ್ತಾ ಇದ್ದಾರೆ, ಮಂತ್ರ ಮಾಂಗಲ್ಯದಂತಹ ಮದುವೆಗಳನ್ನಾಗಿ ಈ ಖರ್ಚು ಇತ್ಯಾದಿಗಳಿಗಾಗಿ ಡೌರಿ ಕೇಳೋ ತಪ್ಪತ್ತಲ್ಲ. ಹಾಗಾಗಿ ಜೀವ

0: ಅಂತ ಅನ್ನೋದು ತುಂಬ ಸುಲಭ ಇದೆ. ಯಾರ್ದೋ ದುಡ್ಡು ಇಸ್ಕೊಂಡು ಬಂದು ಎಲ್ಲೋ ಧಾಮ್ದು ಮದುವೆ ಮಾಡಿ ಖರ್ಚು ಮಾಡಿ ಡೌರಿ ತಗೊಂಡ್ರು ಅಂತ ಅನ್ನಿಸೋದಕ್ಕಿಂತ ಬೇರೆ ಬೇರೆ ಮಾರ್ಗಗಳ ಮೂಲಕವಾಗಿ ನಾವು ಈ ಒಂದು ಪಿಡುಗಿನಿಂದ ದೂರ ಆಗಬಹುದು ಅಂತ ನನ್ನ ಅನಿಸಿಕೆ. ತಾವು ವರದಕ್ಷಿಣೆ ವಿಚಾರದಲ್ಲಿ ಏನೇನು ಕಾನೂನು ಮೂಲಕವಾಗಿ ಶಿಕ್ಷೆಗಳಿವೆ ಮತ್ತು ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಏನೇನು ಮಾಡಬೇಕಾಗತ್ತೆ ಮತ್ತು ಯಾವ ಕಾಯ್ದೆ ಮೂಲಕವಾಗಿ ಏನೇನು ಕ್ರಮಗಳನ್ನು ಜರುಗಿಸಲಾಗತ್ತೆ ಅಂತ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮೆಲ್ಲ ಕೆಳಗುರು ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
4: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
5: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
4: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:34:29. ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನೀವೆಲ್ಲ ತಯಾರಾಗಿ ಕೂತಿದ್ದೀರಾ. ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೋಸ್ಕರ ನೀವೆಲ್ಲ ತಯಾರಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಬಂದು ತಲುಪಬೇಕಾದಂತಹ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳುಹಿಸಿ ನಮಗೆ ನಾವು ಕೇಳುವಂತಹ ಉತ್ತರಗಳಿಗೆ ಸರಿಯಾದ ಉತ್ತರವನ್ನು ತಲುಪಿಸಬಹುದು. ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಹಿಂದಿ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದಂತಹ ಮದನ್ ಮೋಹನ್ ಅವರಿಗೆ ಉತ್ತಮ ಸಂಗೀತ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ರಾಷ್ಟ್ರ ಪ್ರಶಸ್ತಿ ಬಂದಂತಹ ಸಿನಿಮಾ ಯಾವುದು? ಸಂಗೀತ ನಿರ್ದೇಶಕ ಮದನ್ ಮೋಹನ್ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಸಿನಿಮಾ ಯಾವುದು ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ಎಂದಿನಂತೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶದ ಮೂಲಕ ತಿಳಿಸಿದ್ದಾರೆ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಇನ್ಬಾಕ್ಸ್ ಅಂತೂ ಫುಲ್ ಆಗಿಬಿಟ್ಟಿದೆ. ಎಲ್ಲರ ಹೆಸರನ್ನಂತೂ ಓದೋಕ್ಕಾಗೋದಿಲ್ಲ. ಆದ್ದರಿಂದ ಮೊದಲ ಸರಿಯಾದ ಉತ್ತರ ಕೊಟ್ಟಂತಹ ಮೊದಲ 10 ಜನರ ಹೆಸರನ್ನ ಓದೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇ ಸರಿಯಾದ ಉತ್ತರ ಕಳಿಸಿದ್ದಾರೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ನೇತ್ರ ಅವರು ಕೆಂಗೇರಿಯಿಂದ, ರಾಧಾಕೃಷ್ಣ ಚೆಲ್ಲಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹಾಗೆ ನವೋದಯ ನಾಗರಾಜ್ ಅವರು ಸಹ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆ, ಹಾಗೆ ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆ, ಶ್ರೀಮಂತ ಹೊಸಮನೆ ಬೀದರ್, ಹಾಗೆ ಲಕ್ಷ್ಮೀ ದೇವಮ್ಮ ಸಾತನೂರಿನಿಂದ ಸಂದೇಶ ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆ, ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ಹುಲ್ಗಪ್ಪ ಕಟ್

ಕಟ್ಟಿರಾಂಪುರದಿಂದ ಚಂದ್ರಪ್ಪ ಉತ್ರಹಳ್ಳಿಯಿಂದ ಅನಿಲ್ ಬಿಷ್ಟಣ್ಣನವರ್ ಶಮನೆ ವಾಡಿಯಿಂದ ಸಂದೇಶವನ್ನು ಕಳಿಸಿದ್ದೀರಾ. ಇನ್ನೂ ಹಲವಾರು ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ, ಹಾಗೆ ನಿಮ್ಮ ಉತ್ತರಗಳು ಸರಿಯಾಗಿದೆ, ಯಾರೂ ತಪ್ಪಾದ ಉತ್ತರವನ್ನು ಕೊಟ್ಟೇ ಇಲ್ಲ ಅಂತ ಹೇಳಬಹುದು. ಅಷ್ಟು ಸುಲಭವಾದ ಪ್ರಶ್ನೆ ಇತ್ತು ಅಂತ ಅನಿಸುತ್ತೆ, ಅಥವಾ ಅವರ ಫೇವ್ರೇಟ್ ಚಿತ್ರ ಇದ್ದರೂ ಇರಬಹುದು. ಆದ್ದರಿಂದ ಸರಿಯಾದ ಉತ್ತರವನ್ನು ಕಳಿಸೋದ್ರಲ್ಲಿ ನೀವೆಲ್ಲರೂ ಗೆದ್ದಿದ್ದೀರಾ, ಹಾಗಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿತ್ತು ಬಾಲಿವುಡ್. ಬಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಮದನ್ ಮೋಹನ್ ಅವರಿಗೆ ಉತ್ತಮ ಸಂಗೀತ ನಿರ್ದೇಶನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ದೊರೆತಂತಹ ಚಿತ್ರ ಯಾವುದು ಅಂತ ಕೇಳಿದ್ದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಸ್ತಕ್. 1970ರಲ್ಲಿ ಮೂಡಿ ಬಂದಂತಹ ಚಿತ್ರ ದಸ್ತಕ್ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಸಂಗೀತ ನಿರ್ದೇಶಕ ಮದನ್ ಮೋಹನ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕನ್ನಡದ ಬಬ್ರು ವಾಹನ ಚಿತ್ರದ ನಿರ್ದೇಶಕರು ಯಾರು? ಕನ್ನಡದ ಬಬ್ರು ವಾಹನ ಚಿತ್ರದ ನಿರ್ದೇಶಕರು ಯಾರು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ, ಮತ್ತೊಂದು ಸೂಪರ್ ಹಿಟ್ ಗೀತೆ ನಿಮಗೋಸ್ಕರ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ. ಅಣ್ಣಯ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಸರಿ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:48:15 ಈ ಸಮಯದ ಕಾರ್ಯಕ್ರಮ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಈಗ ಒಂದು ಪುಟ್ಟ ವಿರಾಮ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
7: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
6: ಒಳ್ಳೆ ಟೀಚರ್ಸ್ ಇರಬೇಕು,
7: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
6: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
8: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN ಅಥವಾ ಕಾಲ್ 9912-534-58.
0: ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ಕೇಳುಗರು ಸುಮನ್ ಸಮನ್ವಿತ ವಿಜಯಪುರ, ಸಿದ್ದು ಮಧುಗಿರಿ, GS ಚಂದನಾ ಚಿತ್ರದುರ್ಗ, ಉಲ್ಲಾಸ್ ಮಲ್ಲಾಡಿಹಳ್ಳಿ, HS ಮೂರ್ತಿ, SM ಶೋಭಾ ಹಾಸನ, ಶ್ವೇತಾ ಎಸ್ ರಾವ್ ಸುಳ್ಯ, ಮೀನಾಕ್ಷಿ 8ನೇ ಮೈಲಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, BB ಭೂಮಿಕಾ, ಬಸವರಾಜ್ ಕೆಂಗೇರಿಯಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಹೇಮಾ ಶಿವಕುಮಾರ್ ಬಸವನಗುಡಿ, ಶ್ರುತಿ BM ಚಿಕ್ಕಮಗಳೂರು, ಹಾಗೆ ಈರಣ್ಣ ಅವರು ಮುದ್ದನೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಿಂದಿನ ಪ್ರಶ್ನೆ ಆಗಿತ್ತು, ಕನ್ನಡದ ಬಬ್ರು ವಾಹನ ಚಿತ್ರದ ನಿರ್ದೇಶಕರು ಯಾರು ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಹುಣಸೂರು ಕೃಷ್ಣಮೂರ್ತಿ. ಇವರು ಬಬ್ರು ವಾಹನ ಚಿತ್ರದ ಚಿತ್ರಕಥೆ ಹಾಗೂ ನಿರ್ದೇಶನವನ್ನು ಮಾಡಿದ್ರು. ಸ್ನೇಹಿತರೆ, ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಕೊನೆಯ ಪ್ರಶ್ನೆ, ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತಲು ಎಷ್ಟು ದಿನಗಳು ಬೇಕು? ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತಲು ಎಷ್ಟು ದಿನಗಳು ಬೇಕು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಹಾಗೆಯೇ ಈ ಪ್ರಶ್ನೆಗೆ ಆಯ್ಕೆಗಳನ್ನ ಕೊಡ್ತಾ ಇದ್ದೀನಿ. ಆಯ್ಕೆಗಳು, ಮೊದಲನೇ

ಎರಡನೇ ಆಯ್ಕೆ ಒಂದು ದಿನ, ಎರಡನೇ ಆಯ್ಕೆ ಒಂದು ವಾರ, ಮೂರನೇ ಆಯ್ಕೆ ಒಂದು ತಿಂಗಳು, ನಾಲ್ಕನೇ ಆಯ್ಕೆ ಒಂದು ವರ್ಷ. ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಅನ್ನೋದು ನಾಲ್ಕು ಆಯ್ಕೆಗಳು. ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತೋದಕ್ಕೆ ಎಷ್ಟು ದಿನಗಳು ಬೇಕು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಮತ್ತೊಂದು ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಸಿದ್ದೀರಿ. ಸರಿಯಾದ ಉತ್ತರವನ್ನ ಕಳಿಸಿದ ನಮ್ಮ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ನವೋದಯ ನಾಗರಾಜ್, ಪ್ರಿಯಾ ಅರ್ಜುನ್ ವಿಜಯಪುರ, ಪೂರ್ಣಿಮಾ ಬೆಂಗಳೂರು, ಮಂಜುನಾಥ್ ಇಂದರಗಿ ಬೆಳೆಬಾವಿ, ಜಗದೀಶ್ ಹಿರೇಮಠ್ ಬೆಳಗಾವಿ, ಮಹೇಂದ್ರ ದಾವಣಗೆರೆ, ಕುಸುಮ ರುದ್ರೇಶ್ ದಾವಣಗೆರೆ, ಶ್ರೀಮಂತ ಹೊಸಮನಿ ಬೀದರ್, ಪ್ರಕಾಶ್ ಅಕ್ಕಪ್ಪಾಡಿ, ಮಂಜುಳಾ ರಾಯಕೋಟೆ ಹೊಸಪೇಟೆ, ಎಸ್ಕೆ ಸುಬ್ರಾಯಪ್ಪ ಸಾತನೂರು, ಬಿಎಂ ವಿಶ್ವನಾಥ ರಾಮನಗರ ರಾಮಸಾಗರ, ಶಿಲ್ಪಾಸಿರಿ ಸೋಮವಾರ ಪೇಟೆಯಿಂದ, ಹಾಗೆ ವೇದಾ ಶೆಟ್ಟಿಯವರು ಕಾಳಾವರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿದಂತಹ ಇನ್ನೂ ಹಲವರಿದ್ದೀರಿ. ಸರಿಯಾದ ಉತ್ತರ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರವನ್ನು ನೋಡುವಂತಹ ಸಮಯ. ಚಂದ್ರ ಭೂಮಿಯ ಸುತ್ತ ಒಂದು ಸುತ್ತು ಸುತ್ತಲೂ ಚಂದ್ರನಿಗೆ ಎಷ್ಟು ದಿನಗಳು ಬೇಕು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇ ಆಯ್ಕೆ, ಒಂದು ತಿಂಗಳು. ಚಂದ್ರನಿಗೆ ಭೂಮಿಯ ಸುತ್ತ ಸುತ್ತೋದಕ್ಕೆ 29.5 ದಿನಗಳು ಬೇಕಾಗುತ್ತಂತೆ. ಆದ್ದರಿಂದ ಇದನ್ನು ಒಂದು ತಿಂಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಈ ಪ್ರಶ್ನೆಯ ಪ್ರಕಾರ ಒಂದು ತಿಂಗಳು ಚಂದ್ರನಿಗೆ ಭೂಮಿಯ ಸುತ್ತ ಸುತ್ತೋದಕ್ಕೆ ಬೇಕಾಗುವಂತಹ ಸಮಯ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾದ್ರಿ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ರಿ, ಹಾಗೆಯೇ ಸರಿಯಾದ ಉತ್ತರಗಳನ್ನು ಹಾಗೂ ಕೊಟ್ಟಂತಹ ಪ್ರಶ್ನೆಗಳನ್ನು ಕೇಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿದಿನ 3:35 ಗಂಟೆಯವರೆಗೆ ಪ್ರಸಾರ ಆಗುತ್ತೆ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ನೀವು ಕೊಡಬಹುದು. ಹಾಗೆ 4 ಗಂಟೆಗೆ ಸರಿಯಾಗಿ ಸಂದಿಷ್ಟು ಸೋಲ್ಜರ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನಿಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
4: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಗುರುವಾರ ಸಂಜೆ ಸಮಯ ಆಗಿದೆ 5:02. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ನಾನ್ ಸ್ಟಾಪ್ ಸಂಜೆ. ಶುರು ಮಾಡೋಣ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ. ಮಾತುಕತೆ, ಹಾಡುಗಳು ಇವೆಲ್ಲವೂ ನಿಮ್ಮ ಜೊತೆ ಆಗಿರುತ್ತೆ. ಎಲ್ಲೂ ಹೋಗಬೇಡಿ, ಕೇಳ್ತಾನೆ ಇರಿ, ಚೂನ್ ಮಾಡಿರಿ. ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಅರ್ಮಾನ್ ಮಲಿಕ್ ರವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನೀನಾದೆನಾ.

ನೀವ್ ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ್ಸ್ 5 ಗಂಟೆ 11 ನಿಮಿಷ ನಾನ್ ಸ್ಟಾಪ್ ಕಾರ್ಯಕ್ರಮಕ್ಕೆ, ಈ ಸಂಜೆಯ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಒಂದಿಷ್ಟು ವಿಚಾರಗಳ ಬಗ್ಗೆ ಇವತ್ತು ಮಾತಾಡ್ತಾ ಸಾಗೋಣ. ಯಾವ ರೀತಿಯ ವಿಚಾರಗಳು ಅಂತ ಹೇಳಿದ್ರೆ, ನೋಡೋದಕ್ಕೆ ಅತ್ಯಂತ ಚಿಕ್ಕದಾಗಿ ಕಂಡರೂ ಅವು ಹಿಂದೆ ತಿರುಗಿ ನೋಡುವಾಗ ಅತ್ಯಂತ ಸ್ಪೆಷಲ್ ಅನ್ನಿಸ್ಬಿಡುತ್ತೆ. ಒಂದು ಸಂಜೆ ಅತ್ಯಂತ ಸುಸ್ತಾಗಿ ಮನೆಗೆ ಹೋಗಿದ್ದೀರಿ, ಯೋಚನೆ ಮಾಡಿ, ಜೋರಾದ ಮಳೆ ಶುರುವಾಯಿತು, ಮಳೆ ಬರ್ತಿರುವಂತಹ ಸಂದರ್ಭದಲ್ಲಿ ಅ ಸಿಪ್ ಆಫ್ ಕಾಫಿ, ಕಾಫಿಯ ಒಂದು ಸಿಪ್, ಅದು ಕೊಡುವಂತಹ ರುಚಿ, ಅದು ಕೊಡುವಂತಹ ಘಮ, ಅದು ಕೊಡುವಂತಹ ಖುಷಿ, ಸದಾಕಾಲ ಹಿಂದೆ ತಿರುಗಿ ನೋಡಿದಾಗ ಆವತ್ತಿನ ದಿನ ಕುಡಿದಂತಹ ಆ ಕಾಫಿ ಅನ್ನಿಸ್ಬಿಡೋದು ಖಂಡಿತವಾಗ್ಲೂ ನಿಜ ಅಲ್ವಾ? ನಿಮ್ಗೇನಿಸುತ್ತೆ? ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489013 5 ಗಂಟೆ 12 ನಿಮಿಷ. ನಿಮ್ಮ ಸಂದೇಶಗಳು ಬೇಗ ಬೇಗ ಬರಲಿ, ಮಾತಾಡೋಣ. ಆ ರೀತಿಯ ಸಂದರ್ಭಗಳ ಬಗ್ಗೆ, ಅವಕಾಶಗಳ ಬಗ್ಗೆ ಕೇಳ್ತಾನೆ ಇರಿ, ಚೂರ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿದು ಎಫ್ ಎಂ ರೈನ್ ಬೋ ಒನ್ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. 5:22 ಆಗಿದೆ ಸ್ನೇಹಿತರೆ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಹಾಡುಗಳೊಂದಿಗೆ ಸಾಕ್ತಾ ಇದ್ದೀವಿ ಈ ಹೊತ್ತು. ಅದರಲ್ಲೂ ಇವತ್ತಿನ ವಿಶೇಷ ಮಾತುಕತೆ ಇದ್ದೀವಿ. ಯಾವ ಮಾತುಕತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಸಣ್ಣ ಪುಟ್ಟ ವಿಚಾರಗಳು ಮನಸ್ಸಿಗೆ ಅತ್ಯಂತ ಖುಷಿಯನ್ನು ಕೊಡುವಂತಹ ವಿಚಾರಗಳು, ಹಾಗೆ ಈ ರೀತಿಯ ವಿಚಾರಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸುರೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ಸರ್

ಪ್ರತಿದಿನ ಕಾಫಿ ಕುಡಿತಾ ನಮ್ಮ ಮನೆಯ ಮಹಡಿಯ ಮೇಲೆ ನಿಂತು ಆ ಸೂರ್ಯ ಮುಳುಗೋದನ್ನು, ಸೂರ್ಯಾಸ್ತವನ್ನು ನೋಡೋದೇ ನನ್ನ ದೈನಂದಿನ ಒಂದು ಬಿಗ್ ಮೊಮೆಂಟ್ ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಖುಷಿ ಕೊಡುವಂತಹ ವಿಚಾರ ಇದು ನನಗೆ ಪ್ರತಿದಿನವೂ ಅಂತ ಹೇಳ್ತಾ ಇದ್ದಾರೆ. ನಾನು ಕಳೆಯುವಂತಹ ಆ ಸಮಯ ನನ್ನ ಆಫೀಸಿಂದ ಆಫೀಸಿಗೆ ಹೋಗಿ ಬಂದ ನಂತರ ಎಲ್ಲ ಸ್ಟ್ರೆಸ್ನ ನಿವಾರಣೆ ಮಾಡಿಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಸ್, ನಿಜ ಅಲ್ವಾ? ದೂರದಿಂದ ಬರುವಂತಹ ಯಾವುದೋ ಒಂದು ಸ್ನೇಹಿತನ ಕರೆ ಇರಬಹುದು, ಅಥವಾ ನೀವು ಹೇಳ್ತಾ ಇರೋ ಹಾಗೆ ಹೀಗೆ ಒಂದು ಸೂರ್ಯಾಸ್ತ ಇರಬಹುದು, ಇನ್ನೂ ಯಾಕೆ ಒಂದು ಸ್ಪೆಷಲ್ ಹಾಡು ಇರಬಹುದು, ಸಡನ್ನಾಗಿ ಕೇಳಿಸಿದ್ರೆ ಅದರಲ್ಲಿರುವಂತಹ ಖುಷಿಯೇ ಬೇರೆ. ಇನ್ಫ್ಯಾಕ್ಟ್ ದಿನವೆಲ್ಲ ಹಾಳಾಗಿದ್ದರೂ ಯಾವುದೋ ಒಂದು ಮೊಮೆಂಟ್ ನಮ್ಮ ಇಡೀ ದಿನವನ್ನು ಬದಲಾಯಿಸ್ಬಿಡಬಹುದು. ಆ ರೀತಿಯ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಮದಿ ಕೂಡ ಆ ರೀತಿಯ ಸಣ್ಣ ಪುಟ್ಟ ವಿಚಾರಗಳಿದ್ದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9480910013. ಕೃಷ್ಣಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನನಗೆ ಸಿಗುವಂತಹ ಖುಷಿಯ ವಿಚಾರ ಅಂತ ಹೇಳಿದ್ರೆ ಯಾವುದೋ ಹಳೆಯ ಜೇಬಿಗೆ ಕೈ ಹಾಕಿದಾಗ ಸಿಗುವಂತಹ 100 ರೂಪಾಯಿ ಇರಬಹುದು, 50 ರೂಪಾಯಿ ಇರಬಹುದು, ಆ ನೋಟ್ ಸಿಕ್ಕಾಕ್ಷಣ ಅದರಲ್ಲಿರುವಂತಹ ಖುಷಿನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಈ ರೀತಿಯ ಸಂದರ್ಭಗಳಿದೆಯಾ? ಕಳಿಸ್ಕೊಡಿ ನಿಮ್ಮ ಸಂದೇಶಗಳನ್ನು. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಕರೆ ಮಾಡಿ ಕೂಡ ನಿಮ್ಮ ಈ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 08022281206. 0802228106. ಕರೆ ಮಾಡಿ ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮೊಂದಿಗೆ ಯಾಕೆ, ನಮ್ಮ ಇಡೀ ರೈನ್ಬೋ ಬಳಗದೊಂದಿಗೆ ಕೂಡ ಹಂಚಿಕೊಳ್ಳಿ. ಕೇಳ್ತಾನೆ ಇರಿ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3, ಮ್ಯೂಸಿಕಲಿ ಮ್ಯಾಜಿಕಲಿ ಯಾರ್ಸ್.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬೆಲು ಎಫ್ ಎಂ ರೈನ್ಬೋ ಅನ್ನೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾವ್ಸ್. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. 5:36 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಹಾಡುಗಳು ಮಾತುಕತೆ ಎಲ್ಲವೂ ಇವತ್ತು ನಿಮ್ಮ ಜೊತೆಯಾಗಿದೆ. ಇನ್ನು ದಿನದ ಸಣ್ಣ ಪುಟ್ಟ ಕ್ಷಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಖುಷಿಯನ್ನು ತರುವಂತಹ ಕ್ಷಣಗಳು, ಯಾವುದೋ ಒಂದು ಮೂಲೆಯಿಂದ ಬರುವಂತಹ ಹಾಡು ನಮ್ಮ ಇಡೀ ದಿನದ ನೋವನ್ನು ಒಂದೇ ಕ್ಷಣಕ್ಕೆ ಡಮ್ ಅಂತ ನಿವಾರಿಸ್ಬಿಡ್ಬೋದಲ್ಲ, ಅದೇ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಇನ್ನು ಕೆಲವರಿಗೆ ಆ ಕ್ಷಣ ಸಂಜೆಯ ಸೂರ್ಯ ಮುಳುಗೋದಾಗಿರಬಹುದು, ಇನ್ನು ಕೆಲವರಿಗೆ ಆ ಉದಯ ರವಿಯನ್ನು ನೋಡೋದಾಗಿರಬಹುದು. ನಿಮ್ಮ ಕ್ಷಣಗಳೇನು ಅಂತ ಸಂದೇಶವನ್ನು ಕೇಳಿದ್ದೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ದಿನ ಎಲ್ಲೋ ಒಂದು ಕಡೆ ಸರಿಯಾಗಿ ಸಾಕ್ತಾ ಇಲ್ಲ, ಬೇಜಾರಾಗ್ತಿದೆ ಅಂತ ಹೇಳಿದ್ರೆ, ಅಧ್ಯಯನಗಳು ಹೇಳೋ ಪ್ರಕಾರ ಕೃತಜ್ಞತೆಯನ್ನು ಸಲ್ಲಿಸೋದಿದೆಯಲ್ಲ, ಅದು ಕೂಡ ನಮ್ಮ ಮೂಡ್ನ ಇನ್ಸ್ಟೆಂಟಾಗಿ ಶಿಫ್ಟ್ ಮಾಡಿಬಿಡ್ಬೋದಂತೆ. ದಿ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿ ಇದನ್ನು ಕರೀತಾ ಇರ್ತಾರೆ. ಸಹಜವಾಗಿ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳಿರಬಹುದು, ನಮಗಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿರಬಹುದು, ಇಂಥವ್ರಿಗೆ ಒಂದೇ ಒಂದು ಕೃತಜ್ಞತೆಯ ಥ್ಯಾಂಕ್ ಯು ಅನ್ನು ಸಲ್ಲಿಸಿದ್ರು ಕೂಡ ನಮ್ಮ ಮನಸ್ಸು ಮೆದಳು ಹಾಗೆ ಆ ದಿನದ ಎಲ್ಲ ಚಟುವಟಿಕೆಗಳನ್ನು ಸರಿ ಮಾಡುವಂತಹ ಶಕ್ತಿ ಈ ಥ್ಯಾಂಕ್ ಯು ಒಂದಕ್ಕಿದೆ ಅಂತ ಹೇಳಲಾಗುತ್ತೆ. ನಿಮಗೇನಿಸುತ್ತೆ? ನಿಮ್ಮ ಸಂದೇಶವನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489001013. ಇನ್ನು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ 321 ಇಂದ ದಯವಿಟ್ಟು ನಿಮ್ಮ ಹೆಸರನ್ನು ಕೂಡ ಕಳಿಸ್ಕೊಡಿ ನಿಮ್ಮ ಸಂದೇಶದ ಜೊತೆಗೆ. ನನಗಂತೂ ಯಾವುದೋ ಒಂದು ದುಃಖದ ಸಂದರ್ಭದಲ್ಲಿದ್ದೀನಿ, ದಿನ ಬೇಜಾರಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಕೂತು ಆ ಹಳೆಯ ದಿನದ ನೆನಪುಗಳನ್ನು, ಬಾಲ್ಯದ ನೆನಪುಗಳನ್ನು ತಂದರೆ ಸಾಕು. ನಾನು ನೋಡ್ತಿದ್ದಂಥ ಹಳೆಯ ದಿನದ ಒಂದಿಷ್ಟು ಟಿ ವಿ ಶೋಗಳು ಇವೆಲ್ಲವೂ ನೆನಪು ಬಂದಾಗ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ, ಯಾವುದೋ ಒಂದು ಮೂಲೆಯಲ್ಲಿ ವಿಶೇಷವಾದಂತಹ ಖುಷಿ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಜ. ಈ ಒಂದು ಮೂಲೆಯನ್ನು, ಈ ಒಂದು ಕಾರ್ನರ್ನ ನಾಸ್ಟಾಲಜಿಯ ಕಾರ್ನರ್ ಅಂತ ಕೂಡ ಹೇಳಿ ಕರೀತಾರೆ. ನಮ್ಮ ಶಾಲಾ ದಿನದ ಯಾವುದೋ ಒಂದಿಷ್ಟು ನೆನಪುಗಳಿರಬಹುದು, ಅಥವಾ

ನಾವು ಓಡಿಸಿದಂತಹ ಮೊದಲ ಬೈಕ್ ಇರಬಹುದು, ಕಾರ್ ಇರಬಹುದು, ಅಜ್ಜಿ ತಾತರ ಅಜ್ಜಿ ತಾತಂದ್ರ ಮನೆಗೆ ಹೋಗ್ತಿದ್ದಂತಹ ಕ್ಷಣಗಳಿರಬಹುದು, ಅಥವಾ ಕುಳಿತು ಬರಿತಿದ್ದಂತಹ ಒಂದಿಷ್ಟು ಲೆಟರ್ಗಳಿರಬಹುದು. ಲೆಟರ್ ಬರೆಯುವಂತಹ ಸಮಯ ಎಷ್ಟು ಆನಂದಮಯವಾಗಿತ್ತು, ಆನಂದವನ್ನು ನೀಡ್ತಾ ಇತ್ತು. ನಿಮಗೇನಿಸುತ್ತೆ ಆ ರೀತಿಯ ಕ್ಷಣಗಳನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489001013 ಮಾತಾಡಬೇಕು ಅಂದರೆ ನಮ್ಮ ಸಂಖ್ಯೆ ಗೊತ್ತಿದೆ ಅಲ್ಲ, 0802228102 0802228102 06 0802228102 06. ಇದು ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ. ಕೇಳ್ತಾರೆ ಚಿನ್ ಮಾಡಿರಿ. ಇದು ಕನ್ನಡ ಕಾಮನಬಿಲು FM Rainbow 101.3, musically magically yours.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 5:48 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಈ ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಮಾತಾಡ್ತಾ ಸಾಕ್ತಾ ಇದ್ವಿ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ಬೆಂಗಳೂರಿನಲ್ಲಿರುವಂತಹ ನನ್ನ ಮಾವನಿಗೆ ಕಾಗದಗಳನ್ನು ಬರಿತಾ ಇದ್ದೆ. ಆ ದಿನಗಳನ್ನು, ಆ

ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಅತ್ಯಂತ ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳಿ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಹಾಗೆ ಕರೆ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಸಮಯ. ದಿನದಲ್ಲಿ ಎಷ್ಟೋ ವಿಚಾರಗಳೊಂದಿಗೆ ದಿನಗಳು ಸಾಕ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇದೆಯಲ್ಲ ಆ್ಯಕ್ಟ್ ಆಫ್ ಕೈಂಡ್ನೆಸ್ ಅನ್ನೋದು, ಅದು ಬಹಳ ಬಹಳ ಬಹಳನೇ ಮುಖ್ಯ ಅನಿಸ್ತಾ ನನಗನ್ಸುತ್ತೆ. ನಿಮಗೇನಿಸುತ್ತೆ? ಅದೆಲ್ಲದರ ಜೊತೆಗೆ ನಮ್ಮ ದೈನಂದಿನ ಕೆಲಸಗಳಲ್ಲಿ ಕೂಡ ಆ ಖುಷಿಯನ್ನು ಬಹುಶಃ ನಾವು ಕಂಡುಕೊಳ್ಬೇಕು. ಈ ಎಲ್ಲ ಕೆಲಸಗಳ ಮಧ್ಯೆ ನಾವು ಓದುವಂತಹ ಒಂದು ಪುಸ್ತಕ ಇರಬಹುದು, ಕೇಳುವಂತಹ ಆ ಪ್ರೀತಿಯ ಒಂದು ಹಾಡಿರಬಹುದು, ಅಥವಾ ಬೆಳಗ್ಗೆ ಹೊತ್ತು ಮಾಡುವಂತಹ ಒಂದು ಸಣ್ಣ ವ್ಯಾಯಾಮ ಇರಬಹುದು, ಅಥವಾ ಒಂದು ವಾಕ್ ಇರಬಹುದು. ಇವೆಲ್ಲವೂ ವಿಶೇಷವಾದಂತಹ ಒಂದು ಖುಷಿಯನ್ನು ಆ ಒಂದು ದಿನದಲ್ಲಿ ಇದೆಲ್ಲದರ ನಡುವೆ ಸೇರಿಸುತ್ತೆ ಅಂತ ನನಗನ್ಸುತ್ತೆ. ನಿಮಗೇನಿಸುತ್ತೆ? ಅದೆಲ್ಲದರ ಜೊತೆಗೆ ಮತ್ತೊಂದು ವಿಚಾರ ಇದೆ, ಏನು ಗೊತ್ತಾ? ಮನುಷ್ಯ ಯಾವಾಗಲೂ ಸದಾಕಾಲ ಯಾವುದೋ ಒಂದು ಹೊಸತನ್ನು, ಹೊಸ ವಿಚಾರವನ್ನು ಕಲಿತಾ ಇರಬೇಕಂತೆ. ಹಾಗೆ ಏನೂ ಕಲಿತಾ ಇಲ್ವಲ್ಲ ನಾವು ಅಂತ ಯೋಚನೆ ಮಾಡಿದ್ರೆ ಒಂದು ಹ್ಯಾಂಡ್ ರೈಟಿಂಗ್ ಕಲಿಯೋದಿರಬಹುದು, ಹೀಗೆ ಅಕ್ಷರಗಳನ್ನು ಇನ್ನಷ್ಟು ಮುದ್ದಾಗಿ ಬರೆಯೋದಿರಬಹುದು. ಈ ಎಲ್ಲ ವಿಚಾರಗಳು ಖಂಡಿತವಾಗ್ಲೂ ದಿನದಲ್ಲಿ ಆ ಒಂದು ಖುಷಿಯನ್ನು, ಒಂದು ನೆಮ್ಮದಿಯನ್ನು ಆ್ಯಡ್ ಮಾಡುವಂತಹ ವಿಚಾರಗಳು ಅಂತ ನನಗನ್ಸುತ್ತೆ. ನಿಮ್ಮ ವಿಚಾರಗಳನ್ನು ಕೂಡ ಹಂಚಿಕೊಳ್ತಾನೆ ಇರಿ. ಹೀಗೆ ನಮ್ಮ ವಾಟ್ಸಪ್ ಸಂಖ್ಯೆ 9489001013 ಕೇಳ್ತಾನೆ ಇರಿ, ಚೂರ್ ಮಾಡಿರಿ. ಇದು ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಕನ್ನಡ ಕವನ ಬಿಲ್ಲು FM Rainbow.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲು FM ರೇನ್ಬೋ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ

0: ಧನ್ಯವಾದಗಳನ್ನು ತಿಳಿಸ್ತಾ ಈ ಹೊತ್ತಿನ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ ಇಷ್ಟೊತ್ತು. ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋ. ಸದಾ ಕಾಲ ಟ್ಯೂನ್ ಮಾಡೇರಿ, ಕೇಳ್ತಾನೇರಿ ಕನ್ನಡ ಕಾವನವಿಲವು FM ರೈನ್ಬೋ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: tourist visas will be accepted from the 28th of this month. Venezuela's acting president, Delcy Rodriguez, today said that 164 people have died, 971 others were injured after a pair of powerful quakes rocked the country. The acting president had said earlier that at least 32 people had died after last night's 7.2 and 7.5 magnitude earthquakes and that the toll was expected to rise. Prime Minister Narendra Modi today welcomed Amazon's record investment of $48 billion in India. Mr. Modi met the CEO of Amazon, Andy Jassy, in New Delhi. In a social media post, the Prime Minister said that the investment will create new opportunities for the youth. He added, it shows the growing interest across the world to invest in India. In the ICC Women's T20 World Cup, India will take on Bangladesh in Group A clash at the Emirates Old Trafford at Manchester today. The match is scheduled to begin at 7 p.m. Indian time. And that is the end of this news bulletin.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್, ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ. ಇನ್ನೀಗ ಕೇಳೋಣ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ರಂಗಕರ್ಮಿ ಶಾಂತಕುಮಾರ್ ವಿನೋದ ಪಾತ್ರಗಳಿಗೆ ಹೆಸರುವಾಸಿ. ಗರುಡ ಸದಾಶಿವರಾಯರ ಗರಡಿಯಲ್ಲಿ ಪಳಗಿದವರು. ಸದಾಶಿವರಾಯರನ್ನ ಗುರು ಅಂತ ಭಾವಿಸಿದವರು. ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಇವರ ಹಾಗೆ ಮೀರ್ ಸಾಧಕ ಪಾತ್ರ ಮಾಡಿದವರು ಯಾರೂ ಇಲ್ಲ ಅಂತ ರಂಗ ತಜ್ಞರು ಹೇಳ್ತಾರೆ. ರಂಗಕರ್ಮಿ ಶಾಂತಕುಮಾರ್ ಅವರು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ರಂಗಕರ್ಮಿ ಶಾಂತಕುಮಾರ್ ಅವರ ಧ್ವನಿ.
3: ನನ್ನ ಸಂಕಲ್ಪ ಏನು ಅಂತಂದ್ರೆ, ಈ ದೇಹದಲ್ಲಿ ಜೀವವಿರುವವರೆಗೂ ರಂಗಭೂಮಿಯಲ್ಲಿಯೇ ದೇಹವನ್ನು ಸಾಧಿಸಬೇಕು ಎಂಬುದೊಂದು ಸತ್ಯ ಸಂಕಲ್ಪ. ಅದು ನನ್ನ ಗುರುವಿನ ಇಚ್ಛೆ, ಗುರುವಿನ ಅನುಗ್ರಹ, ಗುರುವಿನ ಒಂದು ಉಪದೇಶ. ನನಗೆ ಆ ಶಕ್ತಿ ಇರೋ ತನಕ ಮಾತ್ರ ನನಗೆ ಜೀವ ಇರಲಿ. ನನಗೆ ಹೇಳ್ತಾ ಇದ್ರು ಅವರು, ನೀನು ಯಾವ ಪಾತ್ರ ಮಾಡ್ತೀಯ ಆ ಪಾತ್ರವೇ ನೀನಾಗು, ನೀನು ಶಾಂತಕುಮಾರ್ ಆಗಬೇಡ. ಆವಾಗ ನಿನ್ನ ಮನೆಯಲ್ಲಿ ಯಾರು ಸಾಯಲಿ, ಯಾರು ಹುಟ್ಟಲಿ, ಏನೇ ಆಗಲಿ, ಅದನ್ನು ನೆನಪಿಗೆ ಮಾತ್ರ ತರಬೇಡ, ನೀನು ಅದೇ ಆಗಿರು. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ನಾಟ್ಯಶಾಸ್ತ್ರದಲ್ಲಿ ಪರಕಾಯ ಪ್ರವೇಶ ಅಂತ ಹೇಳ್ತಾರೆ. ಇವತ್ತಿಗೆ ಯಾವ ಪಾತ್ರ ಮಾಡಿದನು ಆ ಪಾತ್ರವೇ ನಾನಾಗಿದ್ದೇನೆ ಹೊರತು ಆ ಕಾಲದಲ್ಲಿ ನನ್ನ ಜೀವನದ ಯಾವ ವಿಷಯವೂ ನನಗೆ ಬರೋದಿಲ್ಲ. ಮೊದಲು ದಶಾವತಾರ ಮೇಳದಲ್ಲಿದ್ದೆ, ಯಕ್ಷಗಾನ ಮೇಳದಲ್ಲಿ. ಆಗ್ಗೆ ಸಾಗರಕ್ಕೆ ಶ್ರೀಮಾನ್ ಗರುಡರವರ ಕಂಪನಿ ಬಂದಿತ್ತು. ಬಂದಾಗ ಆ ನಾಟಕಗಳನ್ನು ನೋಡಿದೆ, ಎಷ್ಟೋ ಕಂಪ್ನಿಗಳ ನಾಟಕಗಳನ್ನು ನೋಡಿದ್ದೆ, ಆದರೆ ನನಗೆ ಅಷ್ಟು ಪರಿಣಾಮ ಆಗಿರಲಿಲ್ಲ. ಇವರ ನಾಟಕ ನೋಡಿದಾಗ ಬಹಳ ಪರಿಣಾಮ ಆಯಿತು. ನಾಟಕದಲ್ಲಿಯೂ ತಿರುಳಿದೆ, ವಿದ್ಯೆ ಇದೆ, ಇದೇ ನಿಜವಾದ ದೇವ ಸೇವಾ, ಇದೇ ಒಂದು ಔಪಾಸನೆ ಅಂತ ತಿಳಿದುಕೊಂಡು ಭಕ್ತಿಯಿಂದ ಅವರ ಕಂಪನಿಗೆ ಬಂದೆ. ಮಾರ್ಗದರ್ಶಕರು ಬೇಕು, ಅದಕ್ಕಾಗಿ ತಮ್ಮ ಆಶ್ರಯ ಬೇಡ್ತಾ ಇದ್ದೇನೆ ಅಂತ ಪತ್ರ ಬರೆದೆ ಮಂಗಳೂರಿಗೆ. ಆವಾಗ ಅವರು ಬರೆದರು, ನೀವು ಕೊನೆಯವರೆಗೂ ರಂಗಭೂಮಿಯ ಸೇವೆ ಮಾಡುತ್ತೇನೆ ಎಂಬುದನ್ನು ಮನಸ್ಸಿನಲ್ಲಿ ಒತ್ತಿ ಒತ್ತಿ ತುಂಬಿಕೊಂಡು ಬಂದು ದತ್ತರಾಜನ ಸೇವೆಗೆ ಸಿದ್ಧರಾಗಬೇಕು. ಅವರ ಅಪ್ಪಣೆ ಪ್ರಕಾರ ಇದುವರೆಗೂ ನಾನು ನಡೆದುಕೊಂಡು ಬಂದಿದ್ದೇನೆ ಹೊರತು ಯಕ್ಷಗಾನ ಜೀವನದಲ್ಲಿಯೂ ನಾನು ಮಾಡಿದ್ದ ಹಾಸ್ಯ ಪಾತ್ರವೇ. ಅಂತೂ ಯಕ್ಷಗಾನದಲ್ಲಿ 7-8 ವರ್ಷ ಪಳಗಿದೆ. ಆಮೇಲೆ ಇದೇ ಯಕ್ಷಗಾನದ ಆ ಸನ್ನಿವೇಶ, ಅದರ ಗಡಿ ಅಷ್ಟೇ ಇತ್ತು. ಆದ್ದರಿಂದ ಆ ಗಡಿಯನ್ನು ದಾಟಬೇಕು, ನಾನು ದೇಶದಲ್ಲಿ ಮೆರೆಯಬೇಕು, ದೇಶದಲ್ಲಿ ನಾನು ಹುಟ್ಟಿದ್ದು ಏನು ಅಂತ ಅನ್ನೋದು ಜನರಿಗೆ ತೋರಿಸಬೇಕು. ಇದು ಒಂದು ಸತ್ಯ ಸಂಕಲ್ಪದಿಂದ ಗರಡರಲ್ಲಿ ಬಂದೆ. ತುಂಬ ವರ್ಚಸ್ಸು ಬೀರಿದಂತಹ ಅಂದರೆ, ನನಗೆ ಪೀರ್ ಸಾಹೇಬರೊಬ್ಬರು ಕಂಡು, ಸಂಸಾರ ನೌಕ, ಗೌತಮ್ ಬುದ್ಧ, ಶಾಜಹಾನ್ ಎಲ್ಲ ನೋಡಿದ್ದೀನಿ. ಅದರಲ್ಲಿ ನೋಡಿದ್ದರಲ್ಲಿ ನಾನು ಪೂರ್ತಿ ಪರವಶನಾದದ್ದು ಅಂದ್ರೆ ಶಾಜಹಾನ್ ನಾಟಕ, ಅವರ ದಾರಣ ಪಾತ್ರ. ಎರಡನೇದೇ ಗೌತಮ್ ಬುದ್ಧ, ಮೂರನೇ ಸಂಸಾರ ನೌಕ. ಇನ್ನು ತಮಾಷೆ ಪಾತ್ರದಲ್ಲಿ ಒಂದು ಪಾತ್ರ ಮಾಡ್ತಿದ್ದರು, ಸೋರಟ್ ಸೋಮನಾಥ್ ಅಂತ ಒಂದು ನಾಟಕ ಆಡ್ತಿದ್ರು. ಅದರಲ್ಲಿ ಸೋಮನಾಥನ ಪಾತ್ರ ಮಾಡ್ತಿದ್ರು. ಹುಚ್ಚಾಮ ಒಂದು ನಮೂನೆ, ಏನೋ ಕೇಳಿದ್ರೆ ಏನೋ ಹೇಳೋದು. ಅದು ಎಷ್ಟು ಸ್ವಾಭಾವಿಕವಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದು ಅಂದರೆ, ಅದು ವರ್ಣನೆ ಮಾಡೋ ಯೋಗ್ಯತೆ ನನಗಿಲ್ಲ. ಯಾವಾಗಲೂ ನೋಡು, ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ನಾಲಿಗೆಯಲ್ಲಿ ಹೊರಡಬೇಕಾದ್ರೆ ಮೊದಲು ಮುಖದಲ್ಲಿ ಆ ಭಾವ ಬಂದು ಕೂಡಲೇ ಹೊರಡಬೇಕು. ಅದು ಅಭಿನಯ, ಅದನ್ನು ನಾವು ತಿಳಿದುಕೊಳ್ಬೇಕು. ಅವರು ಶಿಕ್ಷಣ ಕೊಡ್ತಾರೆ, ಅಯ್ಯಯ್ಯಪ್ಪ ಇದೇನಪ್ಪ ಈ ಕಂಪನಿ ಬೇಡ ಅಂತ ಓಡೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಅದು ಇಲ್ಲದೇ ಇದ್ದರೆ ವಿರೋಧಾಭಾಸವಾಗುತ್ತೆ, ನಾವು ಹಠ ಹಿಡಿ.

0: ಬೇಕು. ಸಂಕಟಗಳನ್ನು ಉಂಟು ಮಾಡಿದ ಸನ್ನಿವೇಶ ಅನೇಕ ಇದೆ, ಅದು ನಮ್ಮ ಗರುಡರ ನಾಟಕದಲ್ಲೇನೆ. ಅವರದ್ದೊಂದು ವೈಶಿಷ್ಟ್ಯ ಏನು ಅಂತಂದರೆ, ಪ್ರತಿಯೊಂದು ನಾಟಕದಲ್ಲಿಯೂ ಒಂದು ಸನ್ನಿವೇಶದಲ್ಲಿ ಪ್ರೇಕ್ಷಕ ವರ್ಗ ಪರಾಧೀನಾಗಿಬಿಡಬೇಕು, ಪರವಶ ಆಗಿಬಿಡಬೇಕು. ಅಂತಹದೊಂದು ಸನ್ನಿವೇಶ ಯಾವಾಗಲೂ ಇರೋದೇ. ಈಗ ನೋಡಿ, ಸುಧಾಮ ಚರಿತ್ರೆ, ಸುಖವಾಗುತ್ತೇನೋ ಮುಂದಾದರೂ ಅಂತನೋ ಆಶೆಯಿಂದ ಕೃಷ್ಣನ ಪಟ್ಟಣಕ್ಕೆ ಬರ್ತಾನೆ. ಇಲ್ಲಿ ದ್ವಾರಪಾಲಕರು ಅವನು ತಡೀತಾರೆ. ಹೀಗೆ ನಾನು ಸುಧಾಮ, ಹೋಗಿ ಹೇಳಪ್ಪ, ಅವರ ಸ್ನೇಹಿತ ನಾನು, ಗುರುಕುಲದಲ್ಲಿದ್ದವರು ನಾವು, ಹೀಗೆ ಕೃಷ್ಣನಿಗೆ ಹೋಗಿ ಹೇಳು ಅಂತಂದಾಗ ಆ ದ್ವಾರಪಾಲಕ ಬಂದು ಹೇಳ್ತಾನೆ ಕೃಷ್ಣನ ಹತ್ರ. ಹೇಳಿದರೆ ಕೃಷ್ಣ ಹೇಳ್ತಾನೆ, ಗುರುಕುಲದಲ್ಲಿ ಸುಧಾಮನ, ನಾವು ಗುರುಕುಲದಲ್ಲಿ ಒಟ್ಟಾಗಿ ಇದ್ದವರೂ ಅಲ್ಲ, ಸುಧಾಮ ಅಂತನೋ ಹೆಸರು ನಾನು ಕೇಳಿಲ್ಲ ಅಂತ ಹೇಳ್ಬಿಡ ಅವನಿಗೆ ಅಂತ ಹೇಳಿ ಕಳಿಸ್ತಾನೆ. ಆವಾಗ ಈ ದ್ವಾರಪಾಲಕ ಬಂದು ಅಲ್ಲಿ ಹೇಳ್ತಾನೆ, ಆವಾಗ ಸುಧಾಮನ ಗತಿ ಏನಾಗಿರಬೇಕು, ಅಲ್ಲಿ ತನಕ ಬಂದವನ ಗತಿ. ಆಗ ಆ ಸುಧಾಮ ಅಭಿನಯ ನೋಡಿ ಜನ ಪೂರ್ತಿ ಪರವಶನೇ ಆಗಿಬಿಡುತ್ತೆ. ಇಂತಹದೊಂದು ಸನ್ನಿವೇಶ ಪ್ರತಿ ನಾಟಕದಲ್ಲಿಯೂ ಇಂಥದ್ದು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಶಾಂತಕುಮಾರ್ ಅವರ ಧ್ವನಿ ಅನುಭವ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಮನಸ್ಸುಗಳ ಮಾತನ್ನ ಹೊತ್ತು ತಂದಿರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಜೀವನ ಅನ್ನೋ ಜಂಜಾಟದಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನ ಬೆನ್ನ ಹತ್ತಿರುವಂತ ನಾವು ಸಣ್ಣ ಸಣ್ಣ ಸಂಭ್ರಮಗಳನ್ನ ಮರ್ತು ಬಿಡ್ತಾ ಇದ್ದೀವಿ. ಇವತ್ತು ಆ ಸಣ್ಣ ವಿಷಯಗಳಲ್ಲಿ ಅಡಗಿರುವ ದೊಡ್ಡ ಸಂತೋಷದ ಬಗ್ಗೆ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸ್ನೇಹಿತರ ಜೀವನ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಸಾಧನೆಗಳು ಮಾತ್ರ ಅಲ್ಲ, ಬದಲಿಗೆ ಚಿಕ್ಕ ಚಿಕ್ಕ ಸಂತೋಷಗಳು ಕೂಡ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅನ್ನೋದೇ ಇವತ್ತಿನ ಈ ಕಾರ್ಯಕ್ರಮದ ವಿಷಯ. ಎಸ್, ಬೆಳಗಿನ ಕಾಫಿಯ ಘಮ ಇರ್ಬೋದು, ಯಾರೋ ನಮಗೆ ಬೇಕಾದವರು ಸಡನ್ ಕಾಲ್ ಮಾಡಿದಾಗ, ಹಾಗೆ ಮಳೆಯ ಹನಿಗಳಿರ್ಬೋದು, ಹಳೆಯ ಸ್ನೇಹಿತರ ಸಡನ್ ಭೇಟಿ ಇರ್ಬೋದು, ನಾವು ಅನ್ಕೊಳ್ದೇ ಇರೋದು ಸಡನ್ ಆಗಿ ಆದಾಗ, ಹೀಗೆ ಈ ರೀತಿ ಚಿಕ್ಕ ಚಿಕ್ಕ ಘಟನೆಗಳಲ್ಲಿ ಅಸಲಿ ಸಂತೋಷ ಅಡಗಿರುತ್ತೆ. ಆದ್ರೆ ದುರಾದೃಷ್ಟವಶ ನಾವು ಸಣ್ಣ ಸಣ್ಣ ಸಂಭ್ರಮಗಳನ್ನ ಸಂತೋಷಗಳನ್ನ ಸೆಲೆಬ್ರೇಟ್ ಮಾಡೋದನ್ನ ಮರಿತಾ ಇದ್ದೀವಿ. ನಿಮ್ಗೆ ಏನನ್ಸುತ್ತೆ?

0: ನಾವೆಲ್ಲ ಸಾಮಾನ್ಯವಾಗಿ ಸಂತೋಷನ ಭವಿಷ್ಯದಲ್ಲಿ ಹುಡುಕ್ತಾ ಇದ್ವಿ. ನನಗೆ ಸಂಬಳ ಹೆಚ್ಚಾದಾಗ ಸಂತೋಷ ಆಗುತ್ತೆ, ನಾನು ಮನೆ ಕಟ್ಟಿದಾಗ ಸಂತೋಷ ಆಗುತ್ತೆ, ಅಥವಾ ನಾನು ಕಾರ್ ತಗೊಂಡಾಗ ನನ್ನ ಲೈಫಲ್ಲಿ ಸೆಟ್ಲ್ ಆದಾಗ ನಾನು ಸಂತೋಷ ಪಡ್ತೀನಿ ಅಂತ ನಾವು ನಮ್ಮ ಸಂತೋಷನ ಫ್ಯೂಚರ್ಗೆ ಮುಂದಿಡ್ತಾ ಇದ್ದೀವಿ. ಬದಲಿಗೆ ಇವತ್ತಿನ ಚಿಕ್ಕ ಚಿಕ್ಕ ಸಾಧನೆಗಳನ್ನ ಕೂಡ ಸೆಲೆಬ್ರೇಟ್ ಮಾಡ್ತಾ ಮುಂದೆ ಸಾಗೋಣ. ಯಾಕಪ್ಪ ಅಂತ ಹೇಳಿದ್ರೆ, ಸಂತೋಷ ಅನ್ನೋದು ಒಂದು ಗಮ್ಯಸ್ಥಾನ ಅಲ್ಲ, ಅದೊಂದು ಪ್ರಯಾಣದ ಒಂದು ಭಾಗ.
1: ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಮನಸ್ಸುಗಳ ಮಾತು ಮುದ್ರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸಿ ವಾರ್ತಾ ಸಂಚಿಕೆ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: ಇವತ್ತು ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂಳು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
2: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ.

0: ಕುಡಿಯುವ ನೀರಿಗಾಗಿ ಕೊಳವೆಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು, ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಇ ಖಾತಾ ಮತ್ತು ನಗರ ಅಭಿವೃದ್ಧಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು, ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
4: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and IF worked hand in hand in defining the operational requirements, participating in developmental and user trials.

0: conducting continuous evaluation and providing timely and constructive feedback.
1: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲು ಎಫ್ಎಂ ರೇನ್ಬೋ 101.3. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಸಂಜೆಯ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಗೀತೆಗಳೊಂದಿಗೆ ಸಾಗೋಣ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ವಿಶೇಷ ನಿರ್ದೇಶಕರೊಬ್ಬರ ಜನ್ಮದಿನ. ಅವರ ಜನ್ಮದಿನವನ್ನು ಈ ಹೊತ್ತು ಆಚರಿಸೋಣ. ಅವರ ನಿರ್ದೇಶನದ ಚಿತ್ರದ ಗೀತೆ ಇದೀಗ ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ ನಿಮ್ಮೆಲ್ಲರ ಕನ್ನಡ ಕಾಮನಬಿಲ್ಲಿನಲ್ಲಿ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ತಮ್ಮ ಮೊದಲನೇ ಚಿತ್ರದಿಂದನೇ ಹೆಸರು ಮಾಡಿದಂತಹ ನಿರ್ದೇಶಕ, ವಿಶೇಷವಾದ ಚಿತ್ರಗಳನ್ನು ಕೊಟ್ಟಿರುವಂತಹ ನಿರ್ದೇಶಕ ಶಶಾಂಕ್ ರವರ ಜನ್ಮದಿನ ಇವತ್ತು. ಶಶಾಂಕ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಅವರ ಚಿತ್ರದ ಮೊಗ್ಗಿನ ಮನಸ್ಸು ಚಿತ್ರದ ಹಾಡು ನಿಮ್ಮೆಲ್ಲರಿಗಾಗಿ ಇದೀಗ ಪ್ರಸಾರವಾಯಿತು. ಅವರ ಈ ಒಂದು ಚಿತ್ರ ಪಯಣ ಅವರ ಚಿತ್ರಗಳಿಗಿಂತ ಮುಂಚೆಯೇ ಶುರುವಾಗಿತ್ತು. ಕಾರಣ, ಮೊಟ್ಟ ಮೊದಲನೇ ಬಾರಿಗೆ ಅವರು ಸಾಹಿತಿಯಾಗಿ ಕೂಡ ಹಲವಾರು ಚಿತ್ರಗಳಿಗೆ ಸಾಹಿತ್ಯವನ್ನು ಕೂಡ ನೀಡಿದ್ದಾರೆ. ಮೊಟ್ಟ ಮೊದಲನೇ ಚಿತ್ರ ಅಂತ ಹೇಳಿದರೆ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ, ಅದು 2007 ತೆರೆ ಕಂಡಂತಹ ಚಿತ್ರ ಸಿಕ್ಸರ್. ಸಿಕ್ಸರ್ ಚಿತ್ರ ಹಂಸಲೇಖಾರವರ ಸಂಗೀತ ಸಂಯೋಜನೆಗಾಗಿ ಹೆಸರನ್ನು ಮಾಡಿತ್ತು. ಹಾಗೆ ಶಶಾಂಕ್ ಅವರ ನಿರ್ದೇಶನದ ಶೈಲಿಗಾಗಿ ಕೂಡ ಹೆಸರನ್ನು ಮಾಡಿತ್ತು. ತದನಂತರ ಬಂದಂತಹ ಮೊಗ್ಗಿನ ಮನಸ್ಸು ಹಲವಾರು ಜನರ ಮನಸ್ಸನ್ನು ಗೆಲ್ಲೋದು ಮಾತ್ರವಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ತನ್ನ ಮುಡಿಗೇರಿಸಿಕೊಡ್ತು. 2008-2009 ರಾಜ್ಯ ಪ್ರಶಸ್ತಿ ಕೂಡ ರಾಧಿಕಾ ಪಂಡಿತರವರಿಗೆ ಈ ಚಿತ್ರಕ್ಕಾಗಿ ಬಂತು. ಅಷ್ಟೇ ಅಲ್ಲದೆ ಬಹಳಷ್ಟು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಶಶಾಂಕ್ ಅವರಿಗೆ, ಹಾಗೆ ರಾಧಿಕಾರವರಿಗೆ, ಯಶ್ ಅವರಿಗೆ ಕೂಡ ಈ ಒಂದು ಚಿತ್ರಕ್ಕಾಗಿ ಬಂದದ್ದು ವಿಶೇಷ. ಹಾಗೆ ಅತ್ಯಂತ ಸ್ಪೆಷಲ್ ಅವರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇವತ್ತು ಸಾಗೋಣ. ಇನ್ನಷ್ಟು ಅವರ ಚಿತ್ರಗಳ ಬಗ್ಗೆ ಮಾತಾಡೋಣ. ಕೇಳ್ತಾನೆ ಇರಿ, ಚಿನ್ಮಾಡ್ರಿ. ಇದು ಕನ್ನಡ ಕಾಮನವಿಲ್ಲವು.

ನೀವು ಕೇಳ್ತಾ ಇರೋದು ಕನ್ನಡ ಕಾವನಬಿಲ್ಲು ಎಫ್ ಎಂ ರೈನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಅದ್ಭುತವಾದ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದೀರಿ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ನಿರ್ದೇಶಕ ಶಶಾಂಕ್ರ ಅವರಿಗೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೀವು ತಿಳಿಸಬಹುದು. ನಮಗೆ ಕರೆ ಮಾಡಿ, ನಮ್ಮ ನಂಬರ್ 0802228126 ನಿಮ್ಮ ಸಂದೇಶಗಳು ಬರಲಿ. ವಾಟ್ಸಪ್ ಸಂಖ್ಯೆ 9489091093. ಅವರ ಚಿತ್ರಗಳ, ಅವರ ಸಿನಿ ಪಯಣ ಇದೆಯಲ್ಲ, ನಿರ್ದೇಶನದ ಪಯಣ ಅತ್ಯಂತ ವಿಶೇಷ. ಒಂದಕ್ಕಿಂತ ಒಂದು ವಿಶೇಷವಾದ ಜಾನರ್ನ ಚಿತ್ರಗಳು, ಹಾಗೆ ವಿಶೇಷವಾದ ಕಥೆಯೊಂದಿಗೆ, ಯಾವುದೋ ಒಂದು ಸ್ವಾರಸ್ಯಕರ ಘಟನೆಯೊಂದಿಗೆ, ಅಷ್ಟೇ ಅಲ್ಲದೆ ಒಂದು ರೀತಿಯಲ್ಲಿ ಒಂದು ಸಾಮಾಜಿಕ ಪ್ರಶ್ನೆಗಳನ್ನು ಹುಟ್ಟಾಕುವಂತಹ, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಕೃಷ್ಣನ ಲವ್ ಸ್ಟೋರಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಹೃದಯವೇ ಬಯಸಿದೆ ನಿನ್ನೇ ಸುರಣಗಂಬಿತ್ಯ ಶ್ರೀರವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂತು. ಜರಾಸಂದ ಚಿತ್ರದ ಗೀತೆ ಕೂಡ ಅವರಿವರ ಜೊತೆ ಸೇರಿಸು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಮುಂದೆ ಇನ್ನೀಗ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ, ಅವರು ಹಾಗೆ ಕಿಚ್ಚ ಸುದೀಪ್ ಅವರು ಜೊತೆಯಾದಂತಹ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ. ಬಚ್ಚನ್ ಚಿತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 2013 ತೆರೆಕಂಡಂತಹ ಚಿತ್ರ ಬಚ್ಚನ್, ಅದ್ಭುತವಾದ ಯಶಸ್ಸನ್ನು ಗಳಿಸಿದಂತಹ ಚಿತ್ರ, ಹಲವಾರು ಪ್ರಶಸ್ತಿಗಳಿಗೆ ನಾಮಿನೇಟ್ ಆದಂತಹ ಚಿತ್ರಗಳಲ್ಲಿ ಇದು ಕೂಡ ಒಂದು. ಅತ್ಯದ್ಭುತವಾದ ನಟನೆ, ನಿರ್ದೇಶನ, ಎಲ್ಲಕ್ಕೂ ಪ್ರಶಂಸೆಯನ್ನು ಗಳಿಸಿದಂತಹ ಚಿತ್ರ. ಆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಇದೀಗ ಮುಂದುವರಲಿದೆ. ಅದರ ಜೊತೆಯಾಗಿ ಮೂಡಿಬರಲಿದೆ ಕೃಷ್ಣ ಲೀಲ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ. ಶ್ರೇಯ ಘೋಷಾಲ್ ರವರ ಧ್ವನಿಯಲ್ಲಿ ಕಾದಿರುವೆ ನಿನಗಾಗಿ ಚಿತ್ರ, IFFನಲ್ಲಿ 2015 ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಚಿತ್ರ, ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಿ ಶಶಾಂಕ್ ಅವರಿಗೆ ಈ ಒಂದು ವಿಶೇಷವಾದ ಸನ್ಮಾನ ಸಿಕ್ಕಿತು. IFFನಲ್ಲಿ ಕೂಡ

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿರ್ದೇಶಕ ಶಶಾಂಕ್ ರವರ ಜನ್ಮದಿನದ ವಿಶೇಷ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಕೃಷ್ಣಲೀಲಾ ಚಿತ್ರದಿಂದ ಕಾದಿರುವೆ ನಿನಗಾಗಿ ಶ್ರೇಯ ಘೋಷಾಲ್ರವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ನಿಮ್ಮ ನೆಚ್ಚಿನ ಆಕಾಶವಾಣಿಯಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರ್ತಾ ಇದೆ. ಹಾಡುಗಳಿಗಾಗಿ ಧನ್ಯವಾದಗಳು. ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಕಿಶನ್, ರೋಷನ್, ಶುಭಾರಾಣಿ, ಹನುಮಂತೇಗೌಡರವರು. ಹಾಗೆ ನಮಸ್ತೆ ಸರ್, ಪ್ರತಿದಿನ ವಾಕಿಂಗ್ ಹಾಗೆ ಯೋಗ ನನಗೆ ತುಂಬ ಇಷ್ಟವಾದಂಥದ್ದು, ನನಗೆ ತುಂಬ ಖುಷಿ ಕೊಡುವಂತಹ ಕೆಲಸಗಳು ಅಂತ ಹೇಳಿ ರಾಮಚಂದ್ರ ಅವರು ಜಯನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದಿನದ ಕೆಲಸಗಳು ಖುಷಿ ನೀಡುವಂತಹ ವಿಚಾರಗಳನ್ನು ನಾವಿವತ್ತು 5 ಗಂಟೆಯ ಕಾರ್ಯಕ್ರಮ ಸನ್ಸೆಟ್ ಸುರಭಿಗಿಂತ ಮುಂಚೆ ನಾನ್ಸ್ಟಾಪ್ ಸಂಜೆಯಲ್ಲಿ ಮಾತಾಡ್ತಾ ಇದ್ವಿ. ಆದರೂ ಈಗ ಸಂದೇಶವನ್ನು ಕಳಿಸಿದ್ದೀರಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ 7:18 ಆಗಿದೆ. ಕೇಳ್ತೇನೆ, ರೀಚ್ ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಸನ್ಸೆಟ್ ಸುರಭಿಯಲ್ಲಿ ಇನ್ನಷ್ಟು ಗೀತೆಗಳು ಶಶಾಂಕ್ರವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರಗಳಿಂದ ಇದೀಗ ಕನ್ನಡ ಕಾಮನಬಿಲ್ಲಿನಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. 7:27 ಇನ್ಫ್ಯಾಕ್ಟ್ 28 ನಿಮಿಷಗಳಾಗ್ತಾ ಇದೆ. ಶಶಾಂಕ್ ರವರ ನಿರ್ದೇಶನದ ಅದ್ಭುತವಾದಂತಹ ಚಿತ್ರಗಳ ಗೀತೆಗಳು ನಿಮ್ಮೆಲ್ಲರಿಗಾಗಿ ಹೊತ್ತು ಮೂಡಿಬಂತು. ಶಶಾಂಕ್ ರವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಅವರದ್ದು ಈ ಚಿತ್ರದ ಇನ್ನೆರಡು ಗೀತೆಗಳನ್ನು ನಿರ್ಗಡೆ ಮಾಡೋಣ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಬರುವಂತಹ ಚಿತ್ರಗಳಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಹಾರೈಸೋಣ. ಉಪೇಂದ್ರ ಹಾಗೆ ಹರಿಪ್ರಿಯಾರವರು ನಡೆಸ್ತಿರುವಂತಹ ಚಿತ್ರ, ಮುಂದಿನ ಚಿತ್ರ ಶಶಾಂಕ್ ಅವರದು, ಇದೀಗ ನಿರ್ದೇಶನ ಸದ್ಯಕ್ಕೆ ಫಿಲ್ಮ್ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಹಾಗಾಗಿ ಶಶಾಂಕ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು, ಈ ಹೊತ್ತಿನ ಈ ಮಧುರ ಗೀತೆಗಳ ಪಯಣವನ್ನು, ಸನ್ಸೆಟ್ ಸುರಭಿಯನ್ನು ಕೊನೆ ಮಾಡುವಂತಹ ಸಮಯ ಹೇಳು ಹೋಗದೆ ಕೇಳ್ತೇನೆ. ರೀಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ. 7:30 ಮೂಡಿ ಬರಲಿದೆ ಫಿಫಾ ವರ್ಲ್ಡ್ ಕಪ್ನ ಅಪ್ಡೇಟ್ಸ್. ತದನಂತರ 7:35 ನಿಮ್ಮೆಲ್ಲರಿಗಾಗಿ ಕನ್ನಡದಲ್ಲಿ ವಾರ್ತಾ ಸಂಚಿಕೆ. ವಾರ್ತಾ ಸಂಚಿಕೆಯ ನಂತರ ಎಂದಿನಂತೆ ಒಲವಿನ ಆಲಾಪ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಪ್ರಸಾರವಾಗುತ್ತೆ. ಕೇಳ್ತೇನೆ, ರೀಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ಧವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟ್ರದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟಪತಿ ಮತ್ತು ರಾಜ್ಯ

0: ವಿಧಾನಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ, ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2 ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4 ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಏವೋನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿ

0: ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನೀವು ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಒಲವಿನ ಆಲಾಪ.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ತುಂತುರು ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು.
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸವಿ ಮಾತುಗಳನ್ನ ಕೇಳ್ತಾ ಪ್ರೀತಿಯ ಸುಮಧುರ ಭಾವನೆಗಳನ್ನ ಒಲವು ಮೂಡಿದ ಪ್ರೀತಿಯ ಚಂದದ ಮಾತು ಕತೆಗಳ ಜೊತೆಗೆ ಸಾಕ್ತಾ ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ತಾ ಹೋಗೋಣ.

ಒಲವು ಅಂದ್ರೆ ಬೇರೆ ಅಲ್ಲ, ಪ್ರೀತಿ ಅಂದ್ರೆ ಬೇರೆ ಅಲ್ಲ. ಪ್ರೀತಿ ಕೇವಲ ಮನಸ್ಸಿನ ಭಾವನೆ ಅಷ್ಟೇ ಅಲ್ಲ, ಅದು ಬದುಕುವ ವಿಧಾನ. ಪ್ರೀತಿಸುವುದು ಎಂದರೆ ಸ್ವಾರ್ಥವಿಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ ಮತ್ತೊಬ್ಬರ ಸಂತೋಷದಲ್ಲಿ ಖುಷಿ ಕಾಣುವ ಮನೋಭಾವ. ನಿಜವಾದ ಪ್ರೀತಿ ಯಾವುದೇ ಕಟ್ಟುಪಾಡು, ನೀತಿ ನಿಯಮ, ನಿಯಂತ್ರಣ ಅಥವಾ ನಿರೀಕ್ಷೆಗಳನ್ನ ಹೊಂದಿರುವುದಿಲ್ಲ. ಅದು ಸ್ವೀಕಾರ ಮತ್ತು ಗೌರವವನ್ನ ಒಳಗೊಂಡಿರುತ್ತದೆ. ಈ ಪ್ರೀತಿ, ಒಲುಮೆಯ ಮಾತು ಇವೆಲ್ಲವೂ ಕೂಡ ಒಂದೇ ಅರ್ಥ ನೀಡುವಂತವು, ಒಂದೇ ಭಾವನೆಗೆ ನಿಲುಕುವಂತದ್ದು. ಈ ಒಲುಮೆ ಪ್ರೀತಿಯ ಮಾತುಕತೆಯ ಜೊತೆ ಸಾಗ್ತಾ ಹೋಗೋಣ ಈ ಎರಡು ಹಾಡಿನ ನಂತರ. ಹೌದು,

ಹೌದಲ್ವಾ, ಈ ಮೌನವನ್ನ ಯಾರು ಕೂಡ ತಾಳೋದಕ್ಕೆ ಸಾಧ್ಯ ಇಲ್ಲ. ಮೌನ ಮುರಿದು ಒಲವಿನ ಪ್ರೀತಿಯನ್ನ ತೋರ್ಲೇಬೇಕು. ಪ್ರೀತಿಯಿಂದ ತುಂಬಿದ ಮನಸ್ಸು ಕಠಿಣ ಪರಿಸ್ಥಿತಿಗಳಲ್ಲೂ ಮೃದುತನವನ್ನ ಕಳೆದುಕೊಳ್ಳೋದಿಲ್ಲ. ಪ್ರೀತಿ ಇರುವ ಸ್ಥಳದಲ್ಲಿ ನಂಬಿಕೆ ಹೆಚ್ಚಾಗಿರುತ್ತಂತೆ. ಕುಟುಂಬ, ಸ್ನೇಹ, ಸಮಾಜ, ಎಲ್ಲ ಸಂಬಂಧಗಳ ಮೂಲದಲ್ಲೂ ಪ್ರೀತಿ ಇದೆ. ಪ್ರೀತಿಯನ್ನು ಅಭ್ಯಾಸವಾಗಿ ಬಳಸಿಕೊಂಡವರು ದ್ವೇಷಕ್ಕೆ ತಮ್ಮಲ್ಲಿ ಜಾಗ ಕೊಡೋದಿಲ್ಲ.

ಪ್ರೀತಿಯಲ್ಲಿ ಸೌಂದರ್ಯನೂ ಇರಬೇಕು, ಹಾಗೇನೆ ಹಾಡೋ ಸಾಲುಗಳಲ್ಲೂ ಒಂದೇ ರಿದಮ್ಮು ಇರಬೇಕು. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು

ಒಲಿದ ಜೀವ ಜೊತೆಯಲ್ಲಿದ್ರೆ ಆ ಸಮಯ ಹೇಗ್ ಕಳೆಯುತ್ತೆ ಅಂತ ನಿಜಕ್ಕೂ ಗೊತ್ತಾಗಲ್ಲ. ಹೌದು, ಒಲಿದ ಜೀವ, ಒಲಿದ ಪ್ರೀತಿ, ಒಲವು ಮೂಡಿದಾಗ ಆ ಸಮಯದ ಅನುಭವ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನ್ನವನು ಅಥವಾ ನನ್ನವಳು ಜೊತೆಯಲ್ಲಿದ್ದಾಗ ಅದರ ಸಿಹಿ ಅನುಭವಗಳೇ ಬೇರೆ, ಆ ಸ್ಪರ್ಶದ ಅನುಭವವೇ ಬೇರೆ ಆಗಿರುತ್ತೆ. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಒಲವಿನ ಆಲಪ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಪ್ರೀತಿಯ ಒಲವಿನ ಮಾತುಕತೆಯನ್ನ ಮುಂದುವರಿಸ್ತಾ ಸಾಗೋಣ. ಒಲವು ಪ್ರೀತಿ ಅನ್ನೋದು ಕೇವಲ ಎರಡು ಹೃದಯಗಳ ನಡುವಿನ ಸೆಳೆತ ಅಲ್ಲ, ಅದು ಸೃಷ್ಟಿಯ ಅಸ್ತಿತ್ವದ ಮೂಲ ಧಾತು ಅಂದ್ರೂ ತಪ್ಪಾಗಲ್ಲ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಆಕಾಶವನ್ನೇ ಮುಟ್ಟುವಂತಹ

ಸಾಧನೆ ಮಾಡಿದ್ರು, ಕೋಟಿ ಕೋಟಿ ಹಣದ ರಾಶಿಯ ಮೇಲೆ ಕುಳಿತರೂ ಪ್ರೀತಿ ಎಂಬ ತಣ್ಣನೆಯ ಸ್ಪರ್ಶವಿಲ್ಲದೆ ಅದೆಲ್ಲವೂ ಬಣ್ಣವಿಲ್ಲದ ಚಿತ್ರದಂತೆ ಭಾಸ ಆಗುತ್ತೆ.

ಪ್ರೀತಿ ಎಂಬ ಅಲೆಯಲ್ಲಿ ತೇಲ್ತಾ ಇದ್ದಾಗ ಒಬ್ರನ್ನೊಬ್ರು ಬಿಡೋಕೆ ಸಾಧ್ಯನೇ ಇಲ್ಲ. ಹೌದು, ಒಲವಿನ ಪ್ರೀತಿಯ ಭಾವನೆಗಳೇ ಹಾಗೆ. ಒಬ್ರಿಗಿಂತ ಮತ್ತೊಬ್ರು ಹೆಚ್ಚು, ಅವರ ಪ್ರೀತಿಗಿಂತ ಇವರ ಪ್ರೀತಿ ಹೆಚ್ಚು, ಇವರ ಪ್ರೀತಿಗಿಂತ ಅವರ ಪ್ರೀತಿ ಹೆಚ್ಚು ಎಂಬ ಭಾವನೆ ಇಬ್ಬರಲ್ಲೂ ಮೂಡಿರುತ್ತೆ. ಆದರೆ ಯಾರ ಪ್ರೀತಿನೂ ಹೆಚ್ಚಲ್ಲ, ಯಾರ ಪ್ರೀತಿನೂ ಕಡಿಮೆ ಅಲ್ಲ. ಈ ಪ್ರೀತಿಯಲ್ಲಿ ಒಲುಮೆ ತೋರಿದಾಗ ಆ ಸಂಬಂಧ ಇನ್ನು ಗಟ್ಟಿಯಾಗುತ್ತೆ. ಹೊರಗಿನ ಜಗತ್ತಿಗೆ ನಾವು ಸುಂದರವಾಗಿ ಸುಭದ್ರವಾಗಿ ಕಾಣಿಸಬಹುದು, ಆದರೆ ಅಂತರಂಗದಲ್ಲಿ ಪ್ರೀತಿಯ ಸೆಲೆ ಬತ್ತಿ ಹೋದ್ರೆ ಅಲ್ಲಿ ಮೌನ ಮತ್ತು ಒಂಟಿತನ ಮಾತ್ರ ಮನೆ ಮಾಡಿರುತ್ತೆ. ಹಾಗಾದ್ರೆ ಪ್ರೀತಿ ಹೇಗಿರಬೇಕು, ಒಲುಮೆಯ ದಾರಿ ಹೇಗಿರಬೇಕು, ಒಲುಮೆಯ ಪ್ರೀತಿಯ ಭಾವನೆಗಳ ಜೊತೆ ಹೇಗೆ ಸಾಗಬೇಕು, ಈ ಎಲ್ಲ ಮಾತುಕತೆಯ ಜೊತೆ ಜೊತೆಗೆ ಸಾಗೋಣ.

0: ಇದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ ಒಲವಿನ ಆಲಾಪ. ಸಮಯ ಆಗಿದೆ 8:54. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಲವ್ಲೀನ್ ನಿಗಮ್. वाणिज्य मंत्री पीयूष गोयल ने कहा, भारत ब्रिटेन व्यापक आर्थिक और व्यापार समझौता वैश्विक अर्थव्यवस्था को नई

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸುಕೂನ್ ಕೇಪಲ್, ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಅದರಲ್ಲೂ ಇವತ್ತು ಮಧುರ ರಾಗಗಳ ಮಾಂತ್ರಿಕ ಒಬ್ಬರು ಜನಿಸಿದಂತಹ ದಿನ. ವಿಶೇಷವಾದ ಗೀತೆಗಳನ್ನು ನಮ್ಮೆಲ್ಲರಿಗೆ ನೀಡಿರುವಂತಹ ಮದನ್ ಮೋಹನ್ ರವರ ಜನ್ಮದಿನ ಇದು. ಅವರ ಜನ್ಮದಿನದ ಅಂಗವಾಗಿ ಅವರ ಸ್ಪೆಷಲ್ ಹಾಡುಗಳನ್ನು ಕೇಳ್ತಾ ಸಾಗೋಣ. ಬಾಲಿವುಡ್ನ ಗಜಲ್ ಸಾಮ್ರಾಟ್ ಅಂತ ಕೂಡ ಅವರನ್ನ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಅತ್ಯದ್ಭುತವಾದ ಗೀತೆಗಳನ್ನು ನಮ್ಮೆಲ್ಲರಿಗಾಗಿ ನೀಡಿದ್ದಾರೆ. ಅದರಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಲಗಜ ಗಲೆ ಈ ಹಾಡಿನಿಂದ ಶುರು ಮಾಡೋಣ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು. ಕೇಳ್ತೀನಿ, ರೀಚಿನ್ ಮಾಡಿರಿ. ಇದು ಕಾರ್ಯಕ್ರಮ ಸುಕೂನ್ ಕೇಪಲ್. ಈ ಹೊತ್ತು ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ಇದು ಮದನ್ ಮೋಹನ್ ರವರ ವಿಶೇಷ ಕಾರ್ಯಕ್ರಮ.

ಇದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ. ಮದನ್ ಮೋಹನ್ ರವರ ಹಾಡುಗಳು ಗೀತೆಗಳು ನಿಮ್ಮೆಲ್ಲರಿಗಾಗಿ ಪ್ರಸಾರವಾಗ್ತದೆ. 1924 ಜೂನ್ 25 ಜನಿಸಿದ್ದು ಮದನ್ ಮೋಹನ್ ರವರು. ಯಾಕೆ ಈ ಜನನದ ಕಥೆ ಅಂತ ಹೇಳಿದ್ರೆ, ಇವರು ಜನಿಸಿದ್ದು ಭಾರತದಲ್ಲಿ ಅಲ್ಲ, ಇರಾಕ್ನ ಬಾಗ್ದಾದ್ನಲ್ಲಿ ಜನಿಸಿದ್ದು ಮದನ್ ಮೋಹನ್ ರವರು. ತದನಂತರ ಅವರ ಕುಟುಂಬ ಮರಳಿ ಭಾರತಕ್ಕೆ ಬರುತ್ತೆ. ಮದನ್ ಮೋಹನ್ ರವರಿಗೆ ಚಿಕ್ಕಂದಿನಿಂದಲೂ ಸಂಗೀತದ ಮೇಲೆ ಅಪಾರವಾದಂತಹ ಆಸಕ್ತಿ ಇರುತ್ತೆ. ಹಾಗಾಗಿ ಆರಂಭದ ದಿನಗಳಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೂಡ ಮದನ್ ಮೋಹನ್ ರವರು ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಯೇ ಅನೇಕ ಗಾಯಕರು ಹಾಗೆ ಬೇರೆ ಎಲ್ಲರ ಒಂದು ಸಂಪರ್ಕಕ್ಕೆ ಅವರು ಬರ್ತಾರೆ, ಅವರೆಲ್ಲರ ಸಂಪರ್ಕ ಅವರಿಗೆ ಸಿಗುತ್ತೆ. ತದನಂತರ ಈ ಮನಮೋಹನ್ ರವರಿಗಿದ್ದಂತಹ ಸಂಗೀತದ ಈ ಒಂದು ಹುಚ್ಚಿದೆಯಲ್ಲ, ಅದನ್ನು ಗೊತ್ತಿದ್ದು ಯಾರು ಗೊತ್ತಾ, ಅವರು ಅತ್ಯಂತ ಇಷ್ಟಪಟ್ಟು ಅತ್ಯಂತ ಮೆಚ್ಚಿ ಹಾಡಿಸ್ತಿದ್ದಂತಹ ಗಾಯಕಿ ಲತಾ ಮಂಗೇಶ್ಕರ್ ಅವರು. ಆಪ್ಕಿ ನಜರೋನೆ ಸಮಚ ಲಗಚ ಗಲೆ ನೇನ ಬರ್ಸೆ, ಹೀಗೆ ಇವರ ಜೋಡಿ ನೀಡಿದಂತಹ ಹಾಡುಗಳು ಒಂದ ಎರಡ. ಇದೀಗ ಕೇಳೋಣ ಆಪ್ಕಿ ನಜರೋನೆ ಸಮಚ, ಮದನ್ ಮೋಹನ್ ರವರ ಅದ್ಭುತವಾದ ಕಂಪೋಸಿಷನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗಾಗಿ, ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ಮೂಡಿ ಬರ್ತಾ ಇದೆ. ಆಪ್ಕಿ ನಜರೋನೆ ಸಮಚ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಜ್. ಮದನ್ ಮೋಹನ್ ರವರ ಸಂಗೀತ ಸಂಯೋಜನೆಯ ಗೀತೆಗಳನ್ನು ಕೇಳ್ತಾ ಇದ್ವಿ. ಬಹಳಷ್ಟು ಸಂದೇಶಗಳು ಕೂಡ ಬಂದಿದೆ. ನಾಗೇಂದ್ರ ಅವರು ತಾವರೆಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಹಿಂದಿ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಅನ್ಪಡ್ ಚಿತ್ರದ ಗೀತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಸ್ಮಿತಾರವರು ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣರವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಈ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ. ಇನ್ನು ನಯನ ಬರಸೆ ಹಾಡಿದೆಯಲ್ಲ, ಈ ಹಾಡಿನ ಧ್ವನಿಯನ್ನು ಅದರ ಒಂದು ರಾಗ ಸಂಯೋಜನೆ ಬಹಳಷ್ಟು ವರ್ಷಗಳ ಹಿಂದೆಯೇ ಆಗಿತ್ತಂತೆ. ಆದರೆ ಯಾಕೋ ಯಾರು ಆ ಒಂದು ಹಾಡನ್ನು ಬಳಸಿರಲಿಲ್ಲ. ನಂತರ ಓ ಕೌಂತಿ ಚಿತ್ರಕ್ಕಾಗಿ ಈ ಹಾಡನ್ನು ಬಳಸಲಾಯಿತು. ತದನಂತರ ಅದು ಸೂಪರ್ ಹಿಟ್ ಆದದ್ದು ಎಲ್ರಿಗೂ ಗೊತ್ತೇ ಇದೆ. ಇನ್ಫ್ಯಾಕ್ಟ್ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಹಾಡಿನ ಶೂಟಿಂಗ್ ಸಮಯದಲ್ಲಿ ಮೊದಲಿಗೆ ಹಾಡನ್ನು ಮದನ್ ಮೋಹನ್ ಅವರೇ ಹಾಡಿ ರೆಕಾರ್ಡ್ ಮಾಡಿದ್ರಂತೆ. ಹೀಗಾಗಿ ಚಿತ್ರೀಕರಣದ ವೇಳೆಯಲ್ಲಿ ಸಾಧನ ಅವರು ಪುರುಷ ಧ್ವನಿಗೆ ತುಟಿಯನ್ನು ಜೋಡಿಸಿ ಸೇರಿಸಿ ಹಾಡುವಂಥದ್ದು ಸ್ವಲ್ಪ ಕಷ್ಟ ಆಗಿತ್ತಂತೆ. ಆದರೆ ನಂತರ ಅಂತಿಮವಾಗಿ ಲತಾ ಮಂಗೇಶ್ಕರ್ ಅವರು ಆ ಗೀತೆಯನ್ನು ಹಾಡಿದಾಗ ಆ ಗೀತೆಯ ಮೆರಗು ಎಷ್ಟು ಹೆಚ್ಚಾಯಿತು. ಹಾಗೆ ಅಷ್ಟೇ ಅಲ್ಲದೆ ಭಾರತದ ಇತಿಹಾಸದಲ್ಲೇ ಒಂದು ಎಂದೂ ಮರೆಯಲಾದಂತಹ ಗೀತೆ ಸೃಷ್ಟಿಯಾಯಿತು. ನಯನ ಬರ್ಸೆ ರಿಮ್ಝಿಮ್ ರಿಮ್ಝಿಮ್ ಇದೀಗ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋಸ್ ಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ.

ಸಮಯವಾಗಿದೆ 9:50 ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಮದನ್ ಮೋಹನ್ ರವರ ಧ್ವನಿಗಳನ್ನು ಕೇಳ್ತಾ ಇದ್ವಿ, ಅವರ ಧ್ವನಿಗಳನ್ನು ಕೇಳ್ತಾ ಇದ್ವಿ. ಅಪ್ಪ, ಎಂಥ ಅದ್ಭುತವಾದ ಹಾಡುಗಳು! ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಲತಾ ಮಂಗೇಶ್ಕರ್ ಅವರು ಹಿಂದೊಮ್ಮೆ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ, ಲಂಡನ್ನಲ್ಲಿರುವಂತಹ ರಾಯಲ್ ಆಲ್ಬರ್ಟ್ ಹಾಲ್ನಲ್ಲಿ ಅದ್ಭುತವಾಗಿ ಹಾಡ್ತಾ ಇದ್ರಂತೆ. ಹಾಡುವಾಗ ಹಾಡಿದಂಥ ಹಾಡುಗಳಿಗೆ ಎಲ್ಲಿಲ್ಲದ ಮೆಚ್ಚುಗೆ, ಅದರಲ್ಲೂ ವಿಶೇಷವಾಗಿ ಲಗ್ಜಾಗಲೇ ಹಾಡನ್ನು ಅಲ್ಲಿದ್ದಂತಹ ಎಲ್ಲರೂ ಅಂದು ಅಷ್ಟು ಪ್ರಶಂಸಿಸಿದ್ರಂತೆ, ಹಾಗೆ ಸಂಭ್ರಮಿಸಿದ್ರಂತೆ. ಮದನ್ ಮೋಹನ್ ರವರು ಇದೇ ರೀತಿ ಅನೇಕ ಹಾಡುಗಳನ್ನು ಅವರ ಜೀವಿತಾವಧಿಯಲ್ಲಿ ನಮ್ಮೆಲ್ಲರಿಗಾಗಿ ನೀಡಿದ್ದಾರೆ. ಪ್ರಶಸ್ತಿ ಪುರಸ್ಕಾರಗಳು ಸಾಕಷ್ಟು ಬಂದರೂ ಕೂಡ ಅವರಿಗೆ ಇದುವರೆಗೂ ಫಿಲಮ್ ಫೇರ್ ಪ್ರಶಸ್ತಿ ಒಂದು ಬರಲಿಲ್ಲಂತೆ. ಬಹಳಷ್ಟು ಬಾರಿ ಫಿಲಮ್ ಫೇರ್ಗೆ ನಾಮಿನೇಟ್ ಆಗಿದ್ದರೂ ಕೂಡ ಫಿಲಮ್ ಫೇರ್ ಪ್ರಶಸ್ತಿ ಅವ್ರಿಗಾಗಿ ಬರಲಿಲ್ಲ. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ಅವರ ಆ ಒಂದು ಸಂಗೀತವನ್ನು ನಾವು ಕೇಳ್ತಾನೆ ಇರ್ತೀವಿ. ಇತ್ತೀಚೆಗೆ ಫೇಮಸ್ ಆದಂತಹ ಹಾಡು

0: ಚುಮ್ಕಾಗಿದ್ದಾರೆ. ಮತ್ತೊಮ್ಮೆ ಅದನ್ನು ಬಳಸಲಾಯಿತು ರಾಕಿ ಅವರ ರಾಣಿ ಚಿತ್ರದಲ್ಲಿ. ಅದರ ಜೊತೆಗೆ ಮತ್ತೊಂದು ನಾಪಕ ಬರುವಂಥ ವಿಚಾರ ಅಂತ ಹೇಳಿದ್ರೆ 2004 ಬಿಡುಗಡೆಯಾದಂತಹ ಚಿತ್ರ ವೀರ್ ಸಾರ. ಅವರ ಮರಣಾನಂತರ ಅವರ ಧ್ವನಿಗಳನ್ನು ಅವರ ಮಗನ ಮುಖಾಂತರ ಈ ಚಿತ್ರಕ್ಕಾಗಿ ಬಳಸಲಾಯಿತು. ಸಂಜೀವ್ ಅವರ ಪುತ್ರ ಸಂಜೀವ್ರವರು ಈ ಹಳೆಯ ರಾಗಗಳನ್ನು ಅವರ ರಚನೆಗಳನ್ನು ಯಶ್ ಚೋಪ್ರಾರವರ ಚಿತ್ರಕ್ಕಾಗಿ ಬಳಸಿದ್ರು. ಅದರಲ್ಲೂ ತೇರೆಯಲ್ಲಿಯೇ ದೋಪಲ್ ರುಖ, ಕಾಬುಂಕ, ಕಾರ್ವಾರ್ ಮುಂತಾದ ಹಾಡುಗಳು ಅತ್ಯಂತ ಯಶಸ್ಸನ್ನು ಕಂಡಿದೆ. ಇವತ್ತಿಗೂ ಕೂಡ ಮದನ್ ಮೋಹನ್ರವರ ಈ ಸಂಗೀತ ಒಂದು ರೀತಿಯಲ್ಲಿ ಶಾಶ್ವತವಾಗಿ ನಮ್ಮೊಂದಿಗೆ ಉಳಿದಿದೆ. ಅಷ್ಟೇ ಅಲ್ಲದೆ 2004 ಅವರು ಧ್ವನಿಗಳನ್ನು ಮಾಡಿದಂತಹ 1950, 60, 70 ದಶಕದ ಗೀತೆಗಳು 2004 ಸೂಪರ್ ಹಿಟ್ ಆಗಿದ್ದು ಅತ್ಯಂತ ವಿಶೇಷ. ಈ ಎರಡು ಹಾಡುಗಳೊಂದಿಗೆ ಇದೀಗ ಕಾರ್ಯಕ್ರಮನ ಕೊನೆ ಮಾಡೋಣ. ಚ್ಯೂನ್ ಮಾಡಿರಿ, ಕೇಳ್ತೀನಿ ಇರಿ. ಕನ್ನಡ ಕಾಮನಬಿಲ್ FM ರೇನ್ಬೋ ಇತ್ತೀಚೆಗೆ ಮೂಡಿಬಂದಂತಹ ಹಾಡು ಜುಮ್ಕಾ ಗಿರಾರೆ ಇದೀಗ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ. ಮೇರಾ ಸಾಯಾ ಚಿತ್ರದಿಂದ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಆ ಒರಿಜಿನಲ್ ಹಾಡು, ಅದರ ಜೊತೆಯಾಗಿ ಮೂಡಿ ಬರಲಿದೆ ಕ್ಯೂ ಹವಾ ಆಜ್ ಯು ಗಾ ರಹಿ ಹೈ. ಅದ್ಭುತವಾದ ಮತ್ತೊಂದು ಗೀತೆ, ಮದನ್ ಮೋಹನ್ ರವರ ಗೀತೆ ವೀರ್ ಸಾರ ಚಿತ್ರದಿಂದ. ಸದಾಕಾಲ ಚಿನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ FM ರೇನ್ಬೋ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯಿಸ್.
1: ಚುಮ್ಕಾ ಗಿರಾರೆ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಕನ್ನಡ ಕಾಮನವಿಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. 10:02 ಆಗಿದೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಕನಸಿನ ಲೋಕ. ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ ಕಾರ್ಯಕ್ರಮ ಇದೀಗ ಶುರುವಾಗ್ತಾ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸೊಸೆ ತಂದ ಸೌಭಾಗ್ಯ ಚಿತ್ರದಿಂದ ರವಿ ವರ್ಮನ ಕುಂಚದ ಕಲೆ ಬಲೆ ಸಾಕಾರವು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ, ಆರ್ ಎನ್ ಜಿ ಗೋಪಾಲ್ರವರ ಸಾಹಿತ್ಯದಲ್ಲಿ ಈ ಗೀತೆ ಇದೀಗ ನಿಮ್ಮೆಲ್ಲರಿಗಾಗಿ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ ಸುಕೂನ್ ಕೆ ಪಲ್. ನಂತರ ಇದೀಗ ನಾವು ಕನಸಿನ ಲೋಕದಲ್ಲಿ ಇದ್ದೀವಿ, ಕನಸಿನ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಈ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದ್ಭುತವಾದ ಹಾಡುಗಳು ಅಂತ ಹೇಳಿ ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ಕಿಶನ್ ರೋಷನ್, ಶುಭಾರಾಣಿ, ಹನುಮಂತೇಗೌಡ ಅವರಿಂದ ಸಂದೇಶ ಬಂದಿದೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ತಂದೆ ಮಕ್ಕಳು ಚಿತ್ರದಿಂದ ರಾಧಿಕೆ ನಿನ್ನ ಸರಸ ಇದೇನೆ. ಅದ್ಭುತವಾದ ಈ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯದಲ್ಲಿ ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲಿನಲ್ಲಿ.

ಇದು ಕನ್ನಡ ಕಾಮನ್ ಬ್ಲೂ ಎಫ್ ಎಂ ರೇನ್ಬೋ. ಕನಸಿನ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ಕನಸಿನ ಮಾಯಾ ಲೋಕದಲ್ಲಿ ನಾವಿದ್ದೀವಿ. ಅದ್ಭುತವಾದ ಮಧುರವಾದ ಹಾಡುಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ. ಎಂಥ ಸಮಯದಲ್ಲಿ ಎಂಥ ಸೂಪರ್ ಹಾಡುಗಳು, ಧನ್ಯವಾದಗಳು ಅಂತಾರೆ ರಂಗನಾಥರವರು. ಶಾಂತಾಚಾರ್ಯ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣನವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ರಾಧಿಕೆ ನಿನ್ನ ಸರಸೈದೇನೆ, ಬಹಳ ಅದ್ಭುತವಾದ ಗೀತೆ, ಬಹಳಷ್ಟು ದಿನಗಳ ನಂತರ ಕೇಳಿ ಆನಂದವಾಯಿತು ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯ ಇನ್ನಷ್ಟು ಹಾಡುಗಳು ಇದೀಗ ನಿಮ್ಮೆಲ್ಲರಿಗಾಗಿ ಮೂಡಿಬರಲಿದೆ. ಇದೀಗ ಮೂಡಿಬರ್ತಾ ಇದೆ ಮತ್ತೊಮ್ಮೆ ಎಸ್ ಪಿ ಬಾಲಸುಬ್ರಹ್ಮಣ್ಯನವರ ಧ್ವನಿಯಲ್ಲಿ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಚಿತ್ರದಿಂದ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಎಸ್ ಜಾನಕಿಯವರು ಕೂಡ ಈ ಹಾಡಿಗೆ ಧ್ವನಿಯಾಗ್ತಿದ್ದಾರೆ. ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆಯಲ್ಲಿ ಗೀತೆ.

ಇದು ಕನ್ನಡ ಕಾಮನ್ ಬ್ಲೂ ಎಫ್ ಎಂ ರೈನ್ಬೋ. ಸಮಯಾಗಿದೆ 10:33. ಸುಮಧುರವಾದ ಕನಸಿನ ಲೋಕದಲ್ಲಿ ನಾವಿದ್ದೀವಿ. ಕನಸಿನ ಮಯ ಗೀತೆಗಳಲ್ಲಿ ಇದೀಗ ಮೂಡಿ ಬರ್ತಾ ಇದೆ. ಆರ್ ಎನ್ ಸುದರ್ಶನ್ರವರ ಧ್ವನಿಯಲ್ಲಿ ಹೂ ಒಂದು ಬಳಿ ಬಂದು ಶುಭಮಂಗಲ ಚಿತ್ರದ ಈ ಗೀತೆಗೆ ವಿಜಯ ನರಸಿಂಹ ರವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ನಿಮ್ಮೆಲ್ಲರಿಗಾಗಿ ಹೂವೊಂದು ಬಳಿ ಬಂದು.

ಬಿಡುವೆ ಈಗಲೇ ನಿನ್ನ ಕನ್ಯಾಸರೇ ಆ ನೆಲವೆಲ್ಲ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಮಯ 10:46. ಕನಸಿನ ಲೋಕದಲ್ಲಿ ನಾವಿದ್ದೀವಿ. ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸುವಂತಹ ಸಮಯ. ಅದ್ಭುತವಾದ ಹಾಡುಗಳು

ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹರಿಹರನ್ರವರು ವಿಜ್ಞಾನ ನಗರದಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಅದ್ಭುತವಾದ ಸ್ಪೆಷಲ್ ಹಾಡುಗಳಿವೆಲ್ಲವೂ ಮನಸ್ಸಿಗೆ ಅತ್ಯಂತ ಮುದುವನ್ನು ನೀಡ್ತಾ ಇದೆ. ಡಬಲ್ ಚಪಾಳೆ ಅಂತಾರೆ. ಚಿದಾನಂದರವರು ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಹಳೆಯ ದಿನಗಳು ನೆನಪಾಯಿತು ಅಂತ ಹೇಳಿ ಅನಿಲ್ರವರು ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕದ ಹಾಡುಗಳಿಗೆ ಧನ್ಯವಾದಗಳು ಅಂತಾರೆ ಹನುಮಂತೇಗೌಡರವರು. ಕಿಶನ್ ರೋಷನ್ ಶುಭಾರಾಣಿಯರವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ನೀಡ್ತಾ ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರಿಯೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯರವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ ಮುಂದಿನ ಗೀತೆ ಸೀತಾರಾಮ ಚಿತ್ರದಿಂದ. ಇದು ಹೂವಿನ ಸೊಗಸು.

ಸಮಯವಾಗಿದೆ 10:55. ಹಾಡುಗಳಿಗಾಗಿ ಬಹಳಷ್ಟು ಕೋರಿಕೆಗಳು ಕೂಡ ಬಂದಿದೆ. ಅದ್ಭುತವಾದ ಹಾಡು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಮಂಜುಶ್ರೀರವರು. ಸಾಕ್ಷಾತ್ಕಾರ ಹಾಡು ಬಹಳ ದಿನಗಳ ನಂತರ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಈ ಸಂದೇಶಕ್ಕೆ ಧನ್ಯವಾದಗಳು. ಹಬ್ಬದ ಹಾಡುಗಳು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಇದೀಗ ಮೂಡಿ ಬರ್ತಾ ಇದೆ ಈ ಹೊತ್ತಿನ ಕೊನೆಯ ಎರಡು ಗೀತೆಗಳು. ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರಲಿದೆ 100 ಕಣ್ಣು ಸಾಲದು. ಎಸ್ ಪಿ ಬಾಲಸುಬ್ರಹ್ಮಣ್ಯರು ಕೂಡ ಹಾಡಿಗೆ ಧ್ವನಿ ಹಾಕ್ತಿದ್ದಾರೆ. ರಾಜಾನನ್ನ ರಾಜ ಚಿತ್ರದ ಗೀತೆ ಇದು. ಅದರ ಜೊತೆಗೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮತ್ತೊಂದು ಮರೆಯಲಾಗದ ಗೀತೆ ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಎಸ್ ಜಾನಕಿರವರು ಕೂಡ ಹಾಡಿಗೆ ಧ್ವನಿ ಹಾಕ್ತಿದ್ದಾರೆ. ಇದು ರಾಜ ಮೊದ್ದು ರಾಜ.

ಇದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೇನ್ಬೋ. ಸಮಯವಾಗಿದೆ 11:03. ಇವತ್ತಿನ ಕಾರ್ಯಕ್ರಮಗಳನ್ನು ಕೊನೆ ಮಾಡುವಂತಹ ಸಮಯ 11:05 ಮೂಡಿಬರಲಿದೆ. ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ. ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. 11:10 ನಾಳೆ ಬೆಳಗ್ಗೆ 5:53 ದೆಹಲಿಯ ಎಫ್ ಎಂ ಗೋಲ್ಡ್ನ ಸಹ ಪ್ರಸಾರದೊಂದಿಗೆ ಸದಾಕಾಲ ಟ್ಯೂನ್ ಮಾಡೇ ಇರಿ, ಕೇಳ್ತಾನೆ ಇರಿ ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯ್ಸ್. ಸದಾಕಾಲ ನಗನಗ್ತಾ ಇರಿ, ಖುಷಿಯಿಂದ ಇರಿ. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಶುಭರಾತ್ರಿ.